ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುಧೆಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
2: ಆತ್ಮೀಯ ಗ್ರಾಮಸ್ಥರೇ,
3: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
4: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
3: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
4: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
4: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
5: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಭಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀಕ್ಷೇತ್ರ ಧರ್ಮಸ್ಥಳ ಇದರ 28ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳನ್ನು ಕೇಳೋಣ.
6: ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇದೀಗ ಆಶೀರ್ವಚನದ ನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ.
7: ದ್ಯುಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮನ ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಣ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಯುಗಧರ್ಮಗಳಿಗೆ ಮಹತ್ವ ಇದೆ. ಕೃತತ್ರೇತ ದ್ವಾಪರ ಕಲಿಯುಗಗಳಲ್ಲಿ ಒಬ್ಬ ಮನುಷ್ಯನ ಸಾಧನೆಗೆ ಅಥವಾ ದೇವತೆಗಳಿಗೆ ಸಾಧನೆಗೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ. ಹಿಂದಿನ ಯುಗಗಳಲ್ಲಿ ಅನಂತ ಸಾಧನೆಗೆ ಅಲ್ಪ ಮಾತ್ರ ಫಲ ಸಿಗ್ತಾ ಇತ್ತು. ಸಾವಿರಾರು ವರ್ಷ ಅನ್ನ ನೀರು ಬಿಟ್ಟು ದೇಹದಲ್ಲಿ ಎಲುಬು ಮಾತ್ರ ಇರುವ ತನಕವೂ ಕೂಡ ತಪಸ್ಸು ಮಾಡಿ ಭಗವಂತನನ್ನು ಮೆಚ್ಚಿಸಿದವರಿಗೆ ಕೊನೆಯ ಗಳಿಗೆಯಲ್ಲಿ ಭಗವಂತ ಸಾಕ್ಷಾತ್ಕಾರ ಹೊಂದಿ ನಿನಗೇನು ಬೇರಬೇಕು ಅಂತ ಕೇಳಿದಾಗ ಭಗವಂತ ಒಂದೆರಡು ಕ್ಷಣ ಮಾತ್ರ ಕಣ್ಣ ಮುಂದೆ ನಿಂತು ಏನು ಬೇಕೋ ಅದನ್ನು ಕೇಳಿದಾಗ ತಥಾಸ್ತು ಅಂದ್ಬಿಟ್ಟು ಕಣ್ಮರೆ ಆಗ್ತಾ ಇದ್ದ. ಕುಂಭಕರ್ಣ ಬಹಳ ದೀರ್ಘಕಾಲ ತಪಸ್ಸು ಮಾಡಿದ. ಏನು ಉದ್ದೇಶ ಅಂತ ಹೇಳಿದ್ರೆ ನನಗಿಂತ ಹೆಚ್ಚಿನ ದೇವರು ಇರಬಾರ್ದು, ಪರಮಾಧಿಕಾರ ನನ್ನದೇ ಆಗಿರಬೇಕು ಎಂಬ ಕಾರಣಕ್ಕೋಸ್ಕರ ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕಾದವನು ಅಪ್ಪಿತಪ್ಪಿ ಬಾಯಿ ತಪ್ಪಿಬಿಟ್ಟು ನಿದ್ರಾವತ್ವಂ ದೇಹಿ ಅಂತ ಕೇಳಿದ. ಮತ್ತೆ ಅಮೆಂಡ್ಮೆಂಟ್ಗೆ ಅವಕಾಶವೇ ಇರಲಿಲ್ಲ, ತಥಾಸ್ತು ಅಂದ್ಬಿಟ್ಟು ಭಗವಂತ ಕಣ್ಮರೆ ಆದ. ಹಾಗಾಗಿ ಪಂಚಾಗ್ನಿ ಮಧ್ಯದಲ್ಲಿ 4 ಹೋಮಕುಂಡಗಳನ್ನು ಸ್ಥಾಪನೆ ಮಾಡಿ ಮೇಲ್ಗಡೆ ಸೂರ್ಯನ ಬಿಸಿಲನ್ನು ತಿಂದು ಪಂಚಾಗ್ನಿ ಮಧ್ಯದಲ್ಲಿ ಅತಿ ದೀರ್ಘಕಾಲ ತಪಸ್ಸು ಮಾಡಿ ಕೇವಲ ಒಂದು ಕ್ಷಣದ ವರವನ್ನು ಮಾತ್ರ ಕೇಳಲಿಕ್ಕೆ ಅವಕಾಶ ಇದ್ದದು ಹಿಂದೆ. ಅದರಲ್ಲಿಯೂ ಅಪ್ಪಿತಪ್ಪಿ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ಅದನ್ನು ಸರಿ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಿರುವಂತಹ ಸಂದರ್ಭ ಒಂದಿದ್ದಿದ್ರೆ ಮುಂದಿನ ಯುಗಗಳಲ್ಲಿ ಅನೇಕ ವಿಧವಾದ ಬದಲಾವಣೆಗಳಾದವು. ವಿಶೇಷವಾಗಿ ಕಲಿಯುಗದಲ್ಲಿ ಹಿಂದಿನವರಂತೆ ಅನ್ನ ನೀರು ಬಿಟ್ಟು ತಪಸ್ಸು ಮಾಡುವ ಯೋಗ್ಯತೆ ನಮಗೆ ಇಲ್ಲ. ಕಲವು ಅನ್ನಗತ ಪ್ರಾಣ ಅಂತ ಆಹಾರದಿಂದಲೇ ಬದುಕುವರಾದ್ರಿಂದ ಆಹಾರ ಬಿಟ್ಟು ದೀರ್ಘಕಾಲ ತಪಸ್ಸು ಮಾಡುವ ಯೋಗ್ಯತೆ ನಮಗಿಲ್ಲ. ಮಾತ್ರ ಅಲ್ಲ, ಅಂತ ಏಕಾಗ್ರತೆಯನ್ನು ಕೂಡ ಭಗವಂತ ನಮಗೆ ಕೊಟ್ಟಿಲ್ಲ. ಹಾಗಾಗಿ ದೈಹಿಕವಾದ ಸಾಮರ್ಥ್ಯ ಇರ್ಬೋದು, ಮಾನಸಿಕವಾದ ಏಕಾಗ್ರತೆ ಇರ್ಬೋದು, ಅಥವಾ ನಾಲಿಗೆಯಲ್ಲಿ ಇರತಕ್ಕಂತಹ ಸಾಮರ್ಥ್ಯ ಇರ್ಬೋದು, ಇದೆಲ್ಲಕ್ಕೂ ಕೂಡ ಸೀಮಿತತೆ ಬಂದಾಗ ಈ ಯುವದ ಜನರಿಗೂ ಶ್ರೇಯಸ್ಸಾಗಬೇಕು ಎಂಬ ಕಾರಣಕ್ಕೆ ಕೃಷ್ಣ ಹೇಳಿದ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಕೃಷ್ಣಗೀತೆಯಲ್ಲಿ ಹೇಳಿದ ಮಾತು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಇಡೀ ದಿನ ನೀವು ದೇವರ ಪೂಜೆಗೋಸ್ಕರ ಕಳೆದ್ರೆ ನಿಮಗೆ ಜೀವನಕ್ಕೋಸ್ಕರ ಆಹಾರ ಇಲ್ಲ ಅಂತಾಗ್ಬಿಡುತ್ತೆ. ಇಡೀ ದಿನ ದೇವಿಯನ್ನು ತಪಸ್ಸು ಮಾಡಬೇಕಾಗಿಲ್ಲ ಹಿಂದಿನವರಂತೆ, ಅನ್ನ ನೀರು ಬಿಡಬೇಕಾಗಿಯೂ ಇಲ್ಲ. ಆದರೆ ದಿನದ 24 ಗಂಟೆ ಭಗವಂತ ಕೊಟ್ಟ ಮೇಲೆ ನಮಗೆ ಅತ್ಯಂತ ವಿಶಿಷ್ಟವಾದ ರೀತಿಯ ದೇಹವನ್ನು, ಅತ್ಯಂತ ಪರಿಷ್ಕೃತವಾದ ದೇಹ, ಬೇರೆ ಪ್ರಾಣಿಗಳಿಗೆ ಕಾಲಿದ್ರೆ ಕೈ ಹಾಗೆ ಬಳಸಲಿಕ್ಕೆ, ಕೈ ಇದ್ರೆ ಕೈ ಹಾಗೆ ಬಳಸಲಿಕ್ಕೆ ಆಗಲ್ಲ, ಅಥವಾ ಕೈಯನ್ನು ಕಾಲಿನ ಹಾಗೆ ಬಳಸಬೇಕಾದ ಅವಸ್ಥೆ, ನಾಲಿಗೆ ಇದ್ರೆ ಮಾತನಾಡಲಿಕ್ಕಾಗಲ್ಲ, ಮುಖ ಇದ್ರೂ ನಗ್ಲಿಕ್ಕಾಗಲ್ಲ, ಎಷ್ಟೊಂದು ಕೊರತೆಗಳ ಜೊತೆಗೆ ಜೀವನ ನಡೆಸುವಂತಹ ಪ್ರಾಣಿ ಪ್ರಪಂಚ ಇದ್ರೆ ಸಮಗ್ರವಾದ ವ್ಯವಸ್ಥಿತವಾದ ಒಂದು ಶರೀರವನ್ನು, ಪರಿಷ್ಕೃತವಾದ ಶರೀರವನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ನಮಗೆ ಆಡುವ ನಾಲಿಗೆ ಇದೆ, ಕೇಳುವ ಕಿವಿ ಇದೆ, ಎಲ್ಲವನ್ನು ಭಗವಂತ ಕೊಟ್ಟ ಮೇಲೆ, ಅಸಾಧಾರಣವಾದ ಸೃಷ್ಟಿಯನ್ನು ಭಗವಂತ ನಮಗೆ ಕೊಟ್ಟ ಮೇಲೆ ನಾವು ಸೃಷ್ಟಿ ಮಾಡಿದ ಭಗವಂತನ ಸ್ಮರಣೆ ಮಾಡಬೇಕಾದ ಕೃತಜ್ಞತೆ ನಮಗೆ ಇಲ್ಲದೇ ಇದ್ರೆ ನಮ್ಮ ಬದುಕು ಅಪೂರ್ಣ ಆಗುತ್ತೆ. ಅದಕ್ಕೋಸ್ಕರ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ
8: ಸೃಷ್ಟಿಕರ್ತನಾದ ತನ್ನನ್ನು ನೆನಪಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ, ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟ. ಬೇರೆ ಪ್ರಾಣಿಗಳಿಗೆ ಆಹಾರ ನಿದ್ರೆ ಭಯಕ್ಕೆ ಸೀಮಿತವಾದ ಬುದ್ಧಿಯನ್ನು ಕೊಟ್ಟರೆ, ನಮಗೆ ಅದಕ್ಕಿಂತ ಹೆಚ್ಚಿನ ಯೋಚನೆ ಮಾಡಲಿಕ್ಕೆ ಭಗವಂತ ಬುದ್ಧಿಶಕ್ತಿ ಕೊಟ್ಟ ಮೇಲೆ ಕೊಟ್ಟಾಗಲೂ ಕೂಡ ನಾವು ಭಗವತ್ ಪರವಾಗಿ ಚಿಂತನೆ ಮಾಡದೇ ಇದ್ರೆ, ಬುದ್ಧಿಶಕ್ತಿಯನ್ನು ಕೊಟ್ಟ, ದೇಹವನ್ನು ಕೊಟ್ಟ ಭಗವಂತನ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ನಮ್ಮ ಬದುಕು ಅಪೂರ್ಣ ಆಗುತ್ತೆ ಎಂಬ ಕಾರಣಕ್ಕೋಸ್ಕರ ನಮಗೆ ಭಗವಂತ ಎಲ್ಲವನ್ನು ಕೊಟ್ಟ. ಕೊಟ್ಟ ಮೇಲೆ ಅವನಿಗೋಸ್ಕರನೂ ಬದುಕಬೇಕು ಎಂಬ ಕಾರಣಕ್ಕೆ ಇಡೀ ದಿನ ಅವನಿಗೋಸ್ಕರ ಕಾಲ ಕಳಿಬೇಕಾಗಿಲ್ಲ. ಕನಿಷ್ಠ ಪ್ರಾಯ ಬೆಳಿಗ್ಗೆ ಆದರೂ ಒಂದು ಕಳಿಗೆ ಸ್ನಾನಾದಿಗಳನ್ನು ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಒಂದೆರಡು ದೇವರ ನಾಮಗಳನ್ನು ಹಾಡಿಬಿಟ್ಟರು ಸಾಕಂತೆ. ಯತ್ಫಲಂ ತಪಸಾನೈತಿ, ಹಿಂದಿನ ಯುಗಗಳಲ್ಲಿ ಅತಿ ದೀರ್ಘವಾದ ತಪಸ್ಸಿನಿಂದ ಯಾವ ಫಲ ಪಡಲಿಕ್ಕೆ ಸಾಧ್ಯ ಇಲ್ವೋ, ನ ಯೋಗೇನ, ಯೋಗ ಸಾಧನೆಯಿಂದ ಯಾವುದನ್ನು ಪಡಲಿಕ್ಕೆ ಸಾಧ್ಯ ಇಲ್ವೋ, ನ ಸಮಾಧಿನ, ಎಲ್ಲವನ್ನೂ ಮರೆತು ಭಗವಂತನಿಗೋಸ್ಕರ ಏಕಾಗ್ರವಾದ ಚಿತ್ತದಲ್ಲಿ ದೀರ್ಘಕಾಲ ತಪಸ್ಸು ಮಾಡಿದರೆ ಯಾವುದನ್ನು ಪಡಲಿಕ್ಕೆ ಕಷ್ಟಕರವೋ, ಅಂಥದ್ದನ್ನು ತತ್ಫಲಂ ಲಭತೆ ಧೀಮಾನ್ ಕಲೌ ಕೇಶವ ಕೀರ್ತನ, ಆ ಎಲ್ಲ ಫಲವನ್ನು ಕೂಡ ಕಲಿಯುಗದಲ್ಲಿ ಕೇಶವನ ಕೀರ್ತನೆಯಿಂದ ಪಡೀತಾನೆ ಅಂತ ಭಗವಂತ ಹೇಳಿದ ಮಾತು. ಹಾಗಾಗಿ ಸ್ವಲ್ಪ ಮಪ್ಪೆಸ ಧರ್ಮಸ್ಯ, ಎಲ್ಲವನ್ನು ಕೊಟ್ಟ ಭಗವಂತನಿಗೋಸ್ಕರ ಸ್ವಲ್ಪ ಧರ್ಮಾಚರಣೆ ಮಾಡಿದ್ರು ಭಗವಂತ ರಕ್ಷಣೆ ಮಾಡ್ತಾನೆ. 24 ಗಂಟೆಯಲ್ಲಿ ಬೆಳಗಿನ 1 ತಾಸು ಅರ್ಧ ತಾಸು ಸ್ನಾನ ಮಾಡಿ ಶುಚಿರ್ಭೂತನಾಗಿ ದೇವರ ಮುಂದೆ ನಿಂತು ಅಥವಾ ಕೂತು ದೇವರಿಗೆ ದೀಪ ಹಚ್ಚಿಬಿಟ್ಟು ಒಂದೆರಡು ದೇವರ ನಾಮ ಹಾಡಿದ್ರೆ ಅದಕ್ಕೆ ದೊಡ್ಡ ಅನುಗ್ರಹ ಆಗತ್ತಂತೆ. ಸಂಜೆ ಹೊತ್ತು ಸೂರ್ಯಾಸ್ತ ಆಗುವ ಸಂದರ್ಭದಲ್ಲಿ ನಾವು ದೇವರ ಮುಂದೆ ಕೂತು ದೇವರಿಗೆ ದೀಪ ಹಚ್ಚಿ ಒಂದೆರಡು ನಾಮಸ್ಮರಣೆ ಭಜನೆ ಮಾಡಿದ್ರೆ ತುಂಬಾ ಭಗವಂತ ಅನುಗ್ರಹ ಮಾಡ್ತಾನಂತೆ. ನಮ್ಮ ಮಾನ್ಯರಾದ್ರೆ ವೀರೇಂದ್ರ ಹೆಗಡೆ ಅವರು ಅವರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನನ್ನನ್ನು ತುಂಬಾ ಕಾಲ ತುಂಬಾ ಹೆಚ್ಚು ತೊಡಗಿಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂದರ್ಭ ನಾನು ಎಲ್ಲ ಯೋಜನೆಯ ಕಾರ್ಯಕರ್ತರಿಗೆ ಫಲಾನುಭವಿಗಳಿಗೆ ಹೇಳ್ತಾ ಇದ್ದೆ, ಸಾಮಾನ್ಯ ಮಂದಿಗೆ, ನೀವು ಸಂಜೆ ಹೊತ್ತು ಬೇಕಾದಷ್ಟು ದುಡಿತೀರಾ, ನಿಮ್ಮ ಜೋಬ್ ತುಂಬಾ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡು ಬರ್ತೀರಾ, ಬಂದ ಮೇಲೆ ನೇರ ಮನೆಗೆ ಬರೋದ್ರ ಬದಲಿಗೆ ಯಾವುದು ಬಣ್ಣ ಬಣ್ಣದ ಬೋರ್ಡ್ಗಳು ಕಾಣಿಸ್ತೇ ಅಂತ ಎಲ್ಲೆಲ್ಲಿಗೂ ಹೋಗ್ಬಿಟ್ಟು ತೂರಾಡಿಕೊಂಡು ಮನೆಗೆ ಬರ್ತೀರಿ, ಸಂಜೆ ಸೂರ್ಯಾಸ್ತವಾದ ಸಂದರ್ಭದಲ್ಲಿ ಮನೆಗೆ ಬಂದಾಗ ನಿಮ್ಮಲ್ಲಿ ಜಗಳ ಶುರುವಾಗತ್ತೆ, ಹೆಂಡತಿ ಹೇಳ್ತಾಳೆ ಇವತ್ತು ದುಡ್ಡು ಸಂಪತ್ತಿಯಲ್ಲಿ ಹೋಯ್ತು, ಮಕ್ಕಳಿಗೆ ಬಟ್ಟೆ ಬೇಕು, ಪುಸ್ತಕಕ್ಕೆ ದುಡ್ಡು ಬೇಕು, ಊಟಕ್ಕೆ ಅಕ್ಕಿ ಬೇಕು, ದುಡ್ಡು ಕೊಡಿ ಅಂತ ಹೇಳಿದಾಗ ಕಿಸೆಯಲ್ಲಿ ದುಡ್ಡು ಇರೋದಿಲ್ಲ, ಹಾಗಾಗಿ ಆ ದುಡ್ಡು ದುರ್ವಿನಿಯೋಗ ಆಗಿರುತ್ತೆ. ಆಗ ಅವನಿಗೆ ಸಿಟ್ಟು ಬರುತ್ತೆ, ಅವನು ಬೇಕಾದಷ್ಟು ಬೈತಾನೆ ಹೆಂಡತಿಗೆ, ಹೆಂಡತಿಯನ್ನು ಸುಮ್ಮನಿರಲ್ಲ, ಅವಳು ಬಾಯಿ ಬಂದಾಗ ಬೈತಾಳೆ. ಹಾಗಾಗಿ ಸೂರ್ಯಾಸ್ತ ಸಂದರ್ಭದಲ್ಲಿ ದರಿದ್ರ ಹಾಳಾಗಿ ಹೋಗಿ ಸತೇ ಹೋಗು ಅಂತ ಹೇಳೋರು ಇದ್ದಾರಂತೆ, ದೇವರು ತಥಾ ಅಸ್ತು ಅಂತಾರೆ, ಅದಕ್ಕೆ ಅಸ್ತು ದೇವತೆಗಳು ಅದೇ ಕೆಲಸ ಅಂತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸಂಜೆ ಹೊತ್ತು ನೀವು ಮನೆಗೆ ಬಂದ್ಬಿಡಿ, ಏನೇನೋ ದುಡ್ಡು ಕಾಸು ಎಲ್ಲೆಲ್ಲಿಗೆ ಹಾಕೊಂಡು ಬರಬೇಡಿ, ಮನೆಯಲ್ಲಿ ದುಡ್ಡು ಖರ್ಚು ಮಾಡಿ, ಸೂರ್ಯಾಸ್ತ ಸಂದರ್ಭದಲ್ಲಿ ದೇವರಿಗೆ ದೀಪ ಹಚ್ಚಿ, ಅಲ್ಲ ಸಲ್ಲದ ಮಾತುಗಳನ್ನು ಹಾಡಿ ತಥಾಸ್ತು ಅನಿಸ್ಕೊಳ್ಳೋದಕ್ಕಿಂತ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ದೇವರ ಮುಂದೆ ಹಾಡ್ರಿ, ದೇವರು ತಥಾಸ್ತು ಅಂದ್ಬಿಟ್ರೆ ನಿಮಗೆ ಕೇರಳ ರಾಜ್ಯ ಲಾಟ್ರಿ ಬರದೆ ಹೋಗ್ಬೋದು, ಆದ್ರೆ ಇಡೀ ಜೀವನದಲ್ಲಿ ಒಂದೆರಡು ಹೊತ್ತು ಊಟಕ್ಕೆ ನಿಮಗೆ ತೊಂದರೆ ಆಗುವುದಿಲ್ಲ ಅಂತ ನಾನು ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ದೆ. ಅದರ ಪರಿಣಾಮವಾಗಿ ಹೆಗಡೆಯವರ ಅತ್ಯಂತ ಶ್ರೇಷ್ಠವಾದ ಯೋಜನೆ ಆದ ಮಧ್ಯವರ್ಜನ ಶಿಬಿರ, ಅದರಲ್ಲಿ ಪಾಲು ಪಡೆದವರು ಯಶಸ್ವಿಯಾದ ಮೇಲೆ ಅವರು ಈ ರೀತಿ ಭಜನೆಗೆ ಪ್ರೇರಿತರಾಗ್ತಾ ಇದ್ರು ಅಂತ ಹೆಗಡೆಯವರು ನಮ್ಮ ಹತ್ರ ಹೇಳ್ತಾ ಇದ್ರು. ಹಾಗಾಗಿ ನಮ್ಗೆಲ್ಲ ಭಗವಂತ ನಾಲಿಗೆ ಕೊಟ್ಟದ್ದಷ್ಟೇ ಅಲ್ಲ, ಆಡುವ ನಾಲಿಗೆಯನ್ನು ಕೊಟ್ಟಿದ್ದಾನೆ. ಭಾಗವತ ಹೇಳುತ್ತೆ, ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ಇತ್ಯೇತದ್ ಅದ್ಭುತಂ ಅಂತ. ಅದ್ಭುತ ಏನೇನೋ ಹೇಳ್ತೇವಲ್ಲ ನಾವು, ತಾಜ್ ಮಹಲ್ ಅದು ಇದು ಅಂತ, ಅದು ಯಾವುದು ಅದ್ಭುತ ಅಲ್ಲ ಅಂತೆ. ನಾರಾಯಣೇತಿ ನಾಮಾಸ್ತಿ, ಭಗವಂತ ಪ್ರಪಂಚ ಸೃಷ್ಟಿ ಮಾಡಬೇಕಾದ್ರೆ ಎರಡು ಪ್ರಪಂಚ ಸೃಷ್ಟಿ ಮಾಡಿದಂತೆ, ಒಂದು ರೂಪಾತ್ಮಕವಾದ ಪ್ರಪಂಚ ಅಂದ್ರೆ ಫಾರ್ಮ್, ಇನ್ನೊಂದು ನಾಮಾತ್ಮಕವಾದ ಪ್ರಪಂಚ, ಒಂದು ನೇಮ್. ವಸ್ತು ಬಿದ್ದ ಮೇಲೆ ಅದಕ್ಕೊಂದು ಹೆಸರು ಬೇಕು ತಾನೆ, ಅದಕ್ಕೋಸ್ಕರ ಭಗವಂತ ವಸ್ತುವನ್ನು ಸೃಷ್ಟಿ ಮಾಡೋದಕ್ಕೆ ಹೆಸರನ್ನು ಕೊಟ್ಟಂತೆ. ಹೆಸರು ಕೊಟ್ಟರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕು ತಾನೆ, ಉಚ್ಚಾರಣೆ ಮಾಡಬೇಕಾದ ನಾಲಿಗೆಯನ್ನು ಕೊಟ್ಟ ಭಗವಂತ. ಆದರೂ ಕೂಡ ಇಂಥ ನಾಲಿಗೆಯನ್ನು ಕೊಟ್ಟ ಮೇಲೂ ಕೂಡ ಭಗವಂತನಿಗೋಸ್ಕರ ಒಂದು ನಿಮಿಷ ನಾಮಸ್ಮರಣೆ ಮಾಡಲಿಕ್ಕೂ ನಮ್ಗೆ ಇಲ್ಲ ಆಗಲ್ಲ ಅಂದ್ರೆ ಆ ನಾಲಿಗೆ ವ್ಯರ್ಥ ಆಗಿಬಿಡುತ್ತೆ. ಆದ್ರಿಂದ ನಾಲಿಗೆಯನ್ನು ಸದುಪಯೋಗ ಪಡಿಸಿಕೊಳ್ಳಿ, ಅದು ಬಿಟ್ಟು ನಾಲಿಗೆಯಿಂದ ಆಡಬಾರದ ಮಾತನಾಡಿ ಚೂನಲ್ಲಿ ನರಕಕ್ಕೆ ಹೋಗುವಂತಹ ಮಂದಿಯನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಅಂತ ವೇದವ್ಯಾಸರು ಭಾಗವತದಲ್ಲಿ ಹೇಳ್ತಾರೆ. ತಥಾಪಿ ನರಕೇ ಘೋರೆ ಪತಂತಿ ಇತ್ಯೇತ ದಬ್ಬಂ ಅಂತ. ಹಾಗಾಗಿ ನಾವೆಲ್ಲ ಭಗವಂತ ಕೊಟ್ಟು ನಾಲಿಗೆಯನ್ನು ಸಾರ್ಥಕಪಡಿಸಿಕೊಳ್ಳೋಣ. ಇವತ್ತು ನಮ್ಮ ಮನಸ್ಸು ಅನೇಕ ವಿಧವಾದ ಕಾರಣಗಳಿಂದ ಕಲುಷಿತವಾಗಿದೆ. ಒಂದು ಗದ್ದೆಯಲ್ಲಿ ಉತ್ತು ಬಿಟ್ಟು ಕಳೆಯನ್ನೆಲ್ಲ ತೆಗೆದು ಗೊಬ್ಬರ ಹಾಕಿದ್ರೆ ಮಾತ್ರ ಒಳ್ಳೆಯ ಫಸಲು ಬರುತ್ತೆ. ಅದು ಆ ಬೆಳೆಯನ್ನು ಪಡಿಬೇಕಾದ್ರೆ ಗದ್ದೆಯನ್ನು ಹದ ಮಾಡಬೇಕು ನಡೆ, ಅದು ಹದ ಮಾಡಬೇಕಲ್ವಾ. ಹಾಗೆ ನಮ್ಮ ಮನಸ್ಸು ಕೂಡ ಒಂದು ಕಲುಷಿತವಾದ ಪದಾರ್ಥಗಳು ಬೆಳೆಯಬೇಕಾಗಿರತಕ್ಕಂತಹ ಒಂದು ಜಾಗ. ಆ ಜಾಗದಲ್ಲಿ ಎಲ್ಲ ಕಳೆಗಳನ್ನು ಕಿತ್ತಿಬಿಟ್ಟು ಅಲ್ಲಿ ಒಳ್ಳೆಯ ಬೀಜವನ್ನು ಹಾಕಿದ್ರೆ ಒಳ್ಳೆಯ ಫಲ ಸಿಗುತ್ತೆ. ನಮ್ಮ ಮನಸ್ಸು ಅತ್ಯಂತ ಪರಿಶುದ್ಧವಾಗಬೇಕಾದ್ರೆ ಸಂಸ್ಕಾರಗಳೇಬೇಕು. ಮನಸ್ಸಿಗೆ ಅತಿ ದೊಡ್ಡ ಸಂಸ್ಕಾರ ಕೊಡುವಂತಹದ್ದು ಭಜನೆ. ಆದ್ರಿಂದ ಭಜನೆಯ ಮೂಲಕ ಸಮಗ್ರ ಸಮಾಜದ ಸುಧಾರಣೆ ಆಗಬೇಕು. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರಬೇಕು. ಭಗವತ್ ಪರವಾದ ಅಭಿಮುಖವಾಗಿರತಕ್ಕಂಥ ಮನಸ್ಸನ್ನು ನಾವು ಬೆಳೆಸಬೇಕು ಎಂಬ ಉದ್ದೇಶ ಇಟ್ಕೊಂಡು, ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು 27 ವರ್ಷದ ಹಿಂದೆ ನಮ್ಮ ಆತ್ಮೀಯರಾದ ಮಾನ್ಯರಾದ ವೀರೇಂದ್ರ ಹೆಗಡೆಯವರು ದಂಪತಿಗಳು ಅತ್ಯಂತ ವಿಶಿಷ್ಟವಾದ ಒಂದು ಭಜನಾ ಕಮ್ಮಟ ಎಂಬ ಒಂದು ಯೋಜನೆಯನ್ನು ಕೈಗೊಳ್ಳುತ್ತಿಕೊಂಡರು. ಆ ನಂತರ ಪ್ರತಿ ವರ್ಷವೂ ನಡೆಯುವುದಷ್ಟೇ ಅಲ್ಲದೆ ಈಗಾಗಲೇ ಸುಬ್ರಹ್ಮಣ್ಯ ಪ್ರಸಾದ್ ವೇದಿಕೆಯಲ್ಲಿ ಹೇಳಿದ ಹಾಗೆ ಅನೇಕ ಭಜನಾ ಮಂಡಳಿಗಳು, ಸಾವಿರಾರು ಭಜನಾ ಮಂಡಳಿಗಳು ಅದರಿಂದ ತರಬೇತಿಯನ್ನು ಪಡೆದು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಭಜನೆ ಹಾಡಬೇಕಾದರೂ ಕೂಡ ತಾಳಬೇಕು, ತಕ್ಕ ಮೇಳಬೇಕು ಅಂತ ಹೇಳ್ತಾರೆ. ಎಲ್ಲವನ್ನೂ ಇಟ್ಟುಕೊಂಡು ಭಜನೆ ಹಾಡಿದ್ರೆ ಆವಾಗ ಅದಕ್ಕೆ ಮಹತ್ವ ಬರುತ್ತೆ, ಭಗವತ್ ಸುಪ್ರೀತನಾಗ್ತಾನೆ ಅಂತ. ಅಂತಹ ರೀತಿಯ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಯಾವುದೇ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಬೇಕಾದ್ರೆ ಅದಕ್ಕೊಂದು ತರಬೇತಿ ಬೇಕು ಎಂಬ ಕಾರಣಕ್ಕೋಸ್ಕರ ನೃತ್ಯದ ಮೂಲಕ, ಹಾಡಿನ ಮೂಲಕ ನಮ್ಮನ್ನು ನಾವೇ ಮರೆತು ನಮ್ಮಲ್ಲಿ ನಾವು ಭಗವತ್ ಸಾಮ್ರಾಜ್ಯದಲ್ಲಿ ಉಳಿಲಿಕ್ಕೆ ಅವಕಾಶ ಸಿಗುವಂತಹದ್ದಿದ್ರೆ ಈ ಭಜನ ಕಮ್ಮಟದಿಂದ ಎಂಬ ಕಾರಣಕ್ಕೆ ಹೆಗಡೆಯವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದು. ಯಾಕೆಂದ್ರೆ ಇಡೀ ರಾಜ್ಯದ ಮನೆ ಮನೆಗಳಲ್ಲಿ ಕೂಡ ಸಂಜೆ ಹೊತ್ತು ಅಥವಾ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಭಜನೆ ಹಾಡಬೇಕಾದ್ರೆ ಆ ಪ್ರೀತಿ, ಆ ಭಕ್ತಿ, ಆ ಪ್ರೇರಣೆ ಸಿಗ್ಲಿಕ್ಕೆ ಕಾರಣವಾದ ಕ್ಷೇತ್ರವಾಯಿತು ಇದು. ಅನೇಕ ಮಂದಿ ತಮ್ಮ ನಾಲಿಗೆಯನ್ನು ಸಫಲಗೊಳಿಸಿದ್ರು, ಆಡಬಾರದ ಮಾತನ್ನು ಆಡದೆ ಆಡಲೇಬೇಕಾದ ಭಗವತ್ ಪರವಾದ ಮಾತುಗಳನ್ನು, ಹಾಡುಗಳನ್ನು ಹಾಡುತ್ತಾ ಅವರ ನಾಲಿಗೆ ಸಾರ್ಥಕ ಆಯಿತು. ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ, ನಮ್ಗೆ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಒಂದು ಮಗು ಶಾಲೆಗೆ ಹೋಗಬೇಕಾದ್ರೆ ಒಂದು 10 ರೂಪಾಯಿ ಕೊಟ್ಬಿಡ್ತಾನೆ ಅಮ್ಮ ಪಾಕೆಟ್ ಮನಿ. ಈಗ 500 ರೂಪಾಯಿ ಕೊಡಬೇಕನ್ನ, ನಮ್ಮ ಕಾಲದಲ್ಲಿ 1 ರೂಪಾಯಿ ಕೊಡ್ತಿರ್ಲಿಲ್ಲ ಪಾಕೆಟ್ ಮನಿ, ಅಷ್ಟು ಬಡತನ. ಹಾಗೆ ಕೊಟ್ಟಾಗ ಸಂಜೆ ಮಗು ಬಂದಾಗ ಕೇಳ್ತಾರಂತೆ, ಬೆಳಿಗ್ಗೆ ಒಂದು 5 ರೂಪಾಯಿ ಕೊಟ್ಟಿದ್ದಾನೆ, ಅದು ಏನು ಮಾಡಿದ್ದಿ ನೀನು ಅಂತ. ಆ ಮಗು ಹೇಳಿದ್ರೆ ನಾನು ಐಸ್ ಕ್ರೀಮ್ ತಿಂದೆ, ಅದು ತಿಂದಿದ್ದೆ ಅಂತ ಹೇಳಿದ್ರೆ ಅಮ್ಮನಿಗೆ ಬೇಜಾರಾಗುತ್ತೆ, ಮರೆದಿಸಿ ಕೊಡ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾಳೆ ಅವಳು. ಅದೇ ಮಗು ನಾನು ಒಂದು ಪೆನ್ ಪುಸ್ತಕ ತಗೊಂಡೆ, ಪಕ್ಕದ ಹುಡುಗನಿಗೆ ಏನೂ ಇರಲಿಲ್ಲ, ಅವನಿಗೆ ಒಂದು ತೆಗಿಸಿ ಕೊಟ್ಟೆ ಅಂದ್ಬಿಟ್ಟು ಅಮ್ಮನಿಗೆ ಭಾರಿ ಖುಷಿ, ನಾಳೆ 10 ರೂಪಾಯಿ ಕೊಟ್ಬಿಡ್ತಾಳೆ ಅಂತ, 5 ರೂಪಾಯಿ ಕೊಟ್ಟವಳು. ಹಾಗೆ ಭಗವಂತ ನಾಲಿಗೆ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನಂತೆ, ನಾಲಿಗೆಯಿಂದ ಏನ್ ಆಡ್ತಾನೆ ಇವ ಅಂತ. ಬೇಡ ಆಡಬಾರದನ್ನೇ ಆಡ್ತಾನೋ ಅಥವಾ ಆಡಬೇಕಾದ್ದನ್ನು ಆಡ್ತಾನೋ ಅಂತ. ಭಗವಂತನಿಗೆ ಏನಾದ್ರೂ ಸಂತೋಷ ಆಗಿಬಿಟ್ರೆ, ನೀವು ದೇವರ ನಾಮಸ್ಮರಣೆ ಮಾಡಿದ್ರೆ, ನಾವ ಕಂಕೀರ್ತನೆ ಮಾಡಿದ್ರೆ ಸಂತೋಷ ಪಟ್ಟುಬಿಟ್ರೆ ಒಳ್ಳೆ ನಾಲಿಗೆ ಭಗವಂತ ಮುಂದಿನ ಜನ್ಮದಲ್ಲಿ ಕೊಡ್ತಾನೆ. ಇಲ್ಲಾಂದ್ರೆ ಮುಂದಿನ ನಾಲೇ ಕೊಡದೆ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಡದಿರುವ ಸಾಧ್ಯತೆಗಳು ಇರ್ತವೆ ಅಂತೆ. ಕೊಟ್ಟಾಗ ಅದನ್ನು ಸಾರ್ಥಕಪಡಿಸಿಕೊಳ್ಳೋಣ, ನಮ್ಮ ಎಲ್ಲ ಅಂಗಾಂಗಗಳನ್ನು ಕೂಡ ಭಗವಂತನಿಗೋಸ್ಕರ ವಿನಿಯೋಗ ಮಾಡೋಣ. ಭದ್ರಂ ಕರ್ಣೇಭಿ ಶೃಣ್ಯಾಮ ದೇವಾಹ, ಒಂದು ವೇದ ಮಂತ್ರ, ಕಿವಿಯಿಂದ ಒಳ್ಳೆಯದನ್ನು ಕೇಳೋಣ, ಭದ್ರಂ ಪಶ್ಯೇ ಮಾಕ್ಷಭಿ ಕಣ್ಣಿನಿಂದ ಒಳ್ಳೆಯದನ್ನು ನೋಡೋಣ, ಸ್ಥಿರೈರಂಗೈಃ ತುಷ್ಟುವಾಂಸಸ್ತನೂಭಿ, ಒಳ್ಳೆಯ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ, ಅದರಿಂದ ಭಗವಂತನಿಗೆ ಸುಪ್ರೀತವಾಗತಕ್ಕಂತಹ ಸಮಾಜ ಮೆಚ್ಚುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ನಾವು ದೇವಹಿತಂ ಯದಾಯುಹು, ನಮ್ಮ ಆಯುಸ್ಸು ಎಷ್ಟಿದೆ ಅದನ್ನು ಭಗವಂತನ ಹಿತಕ್ಕೋಸ್ಕರ ವಿನಿಯೋಗ ಮಾಡೋಣ ಅಂತ ಹೇಳುವಂತಹ ಒಂದು ಒಳ್ಳೆಯ ಆಶಂಸನೆ, ಶುಭಾಶಂಸನೆ ವೇದಗಳಲ್ಲಿ ಕೇಳಿಸುತ್ತೆ ನಮಗೆ. ಅಂತಹ ರೀತಿಯ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬ ಗುರುತರವಾದ ಉದ್ದೇಶ ಇಟ್ಟುಕೊಂಡು ತುಂಬಾ ದೂರಾಲೋಚನೆ ಮಾಡಿ ಅತ್ಯಂತ ಕೆಲವು ದಶಕಗಳ ಹಿಂದೆ, 27 ವರ್ಷದ ಹಿಂದೆ ಈ ಯೋಜನೆಯನ್ನು ಯೋಚನೆ ಮಾಡಿರುವುದೇ ದೊಡ್ಡ ಒಂದು ಆಶ್ಚರ್ಯಕರವಾದ ಸಂಗತಿ. ಅಂತಹ ಯೋಜನೆ ಮಾಡಿ ಅದನ್ನು ಲಕ್ಷಾಂತರ ಜನರ ಬಳಿಗೆ ತಲುಪಿಸಿ ಆ ಮೂಲಕ ಎಲ್ಲ ಮನೆಯಲ್ಲಿ ಕೂಡ ಭಗವತ್ ಪರವಾದ ಕೀರ್ತನೆಗಳು ಅದು ಉದಯಿಸಲಿಕ್ಕೆ ಕಾರಣವಾಗಿರತಕ್ಕಂತಹ ದೊಡ್ಡ ಕಾರ್ಯಕರ್ತರಾದ ನಮ್ಮ ಧರ್ಮಾಧಿಕಾರಿಗಳಾದ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ದಂಪತಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ,
9: ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇಲ್ಲಿನ ಸ್ವಾಮೀಜಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
10: ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀಗುರುದೇವಂ ಓಂ ನಮೋ ನಿತ್ಯಾನಂದ ಸತ್ಯಮದ ಧರ್ಮಂ ಚರ. ಒಬ್ಬ ಮನುಷ್ಯನ ಬದುಕಿನಲ್ಲಿ ಯಾವ ರೀತಿಯ ಅರ್ಥವ್ಯವಸ್ಥೆ, ಮಾತಿನ ವೈಖರಿಯಲ್ಲಿ ದೇವರೆದುರಿಗೂ ನಿಂತರು ಈ ಮಾತಿನ ವ್ಯತ್ಯಾಸ ಬಂದರೆ ಏನೆಲ್ಲ ಆಗ್ತದೆ ಅನ್ನುವುದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ರು. ಈ ಕಾಲ ಈ ಪರಿಸ್ಥಿತಿಗನುಗುಣವಾಗಿ ಮಾತು ಹಿತ ಇರಬೇಕು, ಮಾತು ಮಿತ ಇರಬೇಕು ಅನ್ನೋದನ್ನು ಕೂಡ ಬಹಳ ಸೂಕ್ಷ್ಮದಲ್ಲಿ ಹೇಳಿದರು. ಇವತ್ತು ಶಿಬಿರಾರ್ಥಿಗಳು ತಾವು ಬಹಳ ಉತ್ಸಾಹದಲ್ಲಿ ಬಂದಿದ್ದೀರಿ. ಇನ್ನು 7 ದಿವಸಗಳ ಕಾಲ ಇಲ್ಲಿ ಇದ್ದು ಕೆಲವೆಲ್ಲ ಭಜನೆಯನ್ನು ಅಭ್ಯಾಸ ಮಾಡುವುದರ ಮೂಲಕ ನಿಮ್ಮ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಹೋದಾಗ ನೀವು ನಾಯಕರಾಗಿ ಹೋಗಬೇಕು, ಆ ಸದ್ಗುಣತೆಯನ್ನು ಬೆಳೆಸಬೇಕು, ಸಮಾಜದಲ್ಲಿ ಸಾಮರಸ್ಯದ ಬದುಕಿನೊಂದಿಗೆ ಎಲ್ಲ ಧರ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಪ್ರೀತಿಸುವುದರೊಂದಿಗೆ ಮಾನವೀಯ ಬೋಧದಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ತಮ್ಮ ಜೀವನವನ್ನು ಸಾರ್ಥಕತೆ ಮಾಡಬೇಕು. ಈ ಭಕ್ತಿ ಮಾರ್ಗದ ಮೂಲಕ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಈ ಭಕ್ತಿ ಮಾರ್ಗದ ಈ ಶಕ್ತಿಯನ್ನು ಪ್ರಭಾವಿತಗೊಳಿಸಿ ಆ ಮಕ್ಕಳಿಗೆ ಕೂಡ ಧರ್ಮ ಶಿಕ್ಷಣವನ್ನು ಕೊಡತಕ್ಕಂಥ ಪ್ರಯತ್ನ ಆಗಬೇಕು ಅನ್ನುವ ದೂರದೃಷ್ಟಿತ್ವ ಬಹುಶಃ ಪೂಜ್ಯರದ್ದು. ಯಾಕಂದರೆ ಇವತ್ತು ಭಜನಾ ಕಮ್ಮಟದಿಂದಾಗಿ ಭಾಳಷ್ಟು ಎಳವೆ ಮಕ್ಕಳಿಗೆ ಕೂಡ ನೃತ್ಯ ಭಜನೆಯಲ್ಲಿ ಭಾಳಷ್ಟು ಪ್ರಭಾವಿತವಾದಂಥ ಎಲ್ಲ ಭಜನಾ ಕೈಂಕರ್ಯಗಳು, ಭಜನೋತ್ಸವಗಳು, ಭಜನಾ ಸಂಕೀರ್ತನೆಗಳು, ಪ್ರತಿನಿತ್ಯ 48 ದಿವಸಗಳ ಭಜನೆಗಳು, ಎಲ್ಲಿ ಜೀರ್ಣೋದ್ಧಾರ ಆಗುತ್ತಾ ಅಲ್ಲಿ ಪ್ರತಿನಿತ್ಯ ಭಜನೆಗಳು, 2-2.5 ಗಂಟೆ ಭಜನೆಗಳು ನಡೀತಾ ಇರ್ತದೆ. ಆ ಭಜನೆಯ ಪ್ರಭಾವದಿಂದ ಆಗದಂಥ ಎಷ್ಟೆಷ್ಟೋ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗುವಂಥದ್ದನ್ನು ಭಾಳ ಹತ್ತಿರದಲ್ಲಿ ನಾನು ಕಂಡವನಾಗಿರೋದ್ರಿಂದ ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮಹಿಮೆ ಎಷ್ಟು ಪ್ರಭಾವಿತವಾಗಿದೆ, ಅದು ಲೋಕಕ್ಕೆ ಹಿತವನ್ನು ಮಾಡತಕ್ಕಂಥ ಎಂತೆಂಥ ಸತ್ಕರ್ಮಾದಿಗಳನ್ನು ಬೆಳಗಿಸುವುದರ ಮೂಲಕ ಆ ಸ್ವಾಮಿ ನಡೆಸ್ತಾ ಇದ್ದಾರೆ. ಪೂಜ್ಯರ ದೃಷ್ಟಿತ್ವ, ಅವರ ಮಾತೃಶಕ್ತಿಯ ಪ್ರಭಾವಿತವಾದಂಥ ಅವರ ಪ್ರೇಮ, ಹೃದಯ ಶ್ರೀಮಂತಿಕೆ, ಬೀಡಿನ ಅಲ್ಲಿರತಕ್ಕಂಥ ಧರ್ಮಪ್ರಜ್ಞೆ, ಧರ್ಮದ ನೆಲೆಯಲ್ಲಿ ಆಗತಕ್ಕಂಥ ಎಲ್ಲ ದಾನ ಧರ್ಮಾದಿಗಳು, ಇದೆಲ್ಲವೂ ಬೀಡಿನ ಶೋಭೆಯನ್ನು ಬೆಳಗಿಸ್ತಕ್ಕಂಥ ಶಕ್ತಿಯಾಗಿ ಆ ಧರ್ಮದೇವತೆಗಳು ಮಂಜುನಾಥ ಸ್ವಾಮಿ ನಡೆಸುವುದರ ಮೂಲಕ ಬಂದಂಥ ಎಲ್ಲ ಶಿಬಿರಾರ್ಥಿಗಳು, ನೀವೆಲ್ಲರೂ ಶ್ರದ್ಧೆಯಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಲ್ಲಿ ಹೋಗಿ ಇವತ್ತು ಇಲ್ಲಿಂದ ಏನು ಭಗವಂತನ ಪ್ರಸಾದ ರೂಪದಲ್ಲಿ ನೀವೇನು ತಗೊಂಡೋಗ್ತೀರಾ ಅದನ್ನು ನಿಮ್ಮ ನಿಮ್ಮ ಗ್ರಾಮದಲ್ಲಿ ಬೆಳೆಸುವುದರ ಮೂಲಕ ಭಕ್ತಿ ಮಾರ್ಗಕ್ಕೆ ಇನ್ನಷ್ಟು ಉತ್ತೇಜನ ಕೊಟ್ಟು ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು, ಅದ ನೆಲೆಯನ್ನು ಅರ್ಥವಿಸತಕ್ಕಂಥ ಜ್ಞಾನ ಸಿಂಚನವನ್ನು, ಬೇರೆ ಬೇರೆ ಪ್ರವಚನಗಳು ನಡೀತದೆ, ಬೆಳಗತ ಯೋಗ ಕಾರ್ಯಕ್ರಮ ನಡೀತದೆ, ಇವುಗಳನ್ನು ನಿಮ್ಮ ನಿಮ್ಮ ಗ್ರಾಮಕ್ಕೆ ಹೋಗಿ ನಿಮ್ಮ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಪರಿಸರದಲ್ಲಿ ಅದನ್ನು ಅಭ್ಯಾಸಿಸುವಂಥ ಪ್ರಯತ್ನದಲ್ಲಿ ನೀವೆಲ್ಲರೂ ಸಫಲತೆಯನ್ನು ಹೊಂದಿದರೆ ಇದಕ್ಕಿಂತ ದೊಡ್ಡ ಮಂಜುನಾಥನ ಸೇವೆ ಇಲ್ಲ. ಇದು ಬಹಳಷ್ಟು ನೀವು ಬಂದದಕ್ಕೆ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಪೂಜ್ಯರಿಗೆ ಇನ್ನಷ್ಟು ಭಗವಂತ ಆರೋಗ್ಯ, ಬೀಡಿನ ಕೀರ್ತಿಗೆ ಚ್ಯುತಿ ಬರದಂತೆ ಸದಾ ರಕ್ಷಣೆ ಮಾಡಲಿ. ಆ ಧರ್ಮದೇವತೆಗಳು ಸದಾ ಮೆಳಗಲಿ. ಚಂದ್ರನಾಥ ಸ್ವಾಮಿಯ ಅನುಗ್ರಹದಿಂದ ಈ ಗ್ರಾಮದಲ್ಲಿ ಆಗತಕ್ಕಂಥ ನಗರಭಜನ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಆ ಸದ್ಭಾವನೆಗಳು, ಭಾವೈಕ್ಯತೆಗಳು, ಐಕ್ಯಮತ್ಯಗಳು ಬೆಳಗಲಿಕ್ಕೆ ಶಕ್ತಿ ಕೊಟ್ಟವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ಇವತ್ತು ಎಲ್ಲಿ ಉತ್ಸವ ನಡೀಲಿ, ಎಲ್ಲಿ ಬ್ರಹ್ಮಕಲಶ ನಡೀಲಿ, ಎಂತೆಂಥ ಕಾರ್ಯಕ್ರಮಗಳು ನಡೀಲಿ, ಮಂಜುನಾಥನ ಪ್ರಸಾದ ಇಲ್ಲದೆ ನಡೆಯುವುದೇ ಇಲ್ಲ. ಎಲ್ಲಿ ಹೋದರೂ ಮಂಜುನಾಥನ ಪ್ರಸಾದ ಒಂದಲ್ಲ ಒಂದು ಇದ್ದೇ ಇರ್ತದೆ. ಇದೊಂದು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ಎಷ್ಟೋ ಕಾರ್ಯಕ್ರಮ ಎಲ್ಲಿ ನಡೆದರೂ ಸ್ವಾಮಿಯ ಪ್ರಸಾದ, ಅದರ ಮೌಲ್ಯ ಎಲ್ಲರೂ ಅರ್ಥವಿಸಿಕೊಂಡು ಧರ್ಮಸ್ಥಳ ಕ್ಷೇತ್ರ ಇಡೀ ಜಗತ್ತಿಗೆ ಬೆಳಕು ಕೊಡುವ ಕ್ಷೇತ್ರ, ಸ್ವಾಮಿ ಸನ್ನಿಧಾನದಲ್ಲಿರುವಂಥ ಮಾ ಚೇತನದ ಶಕ್ತಿ ಎಲ್ಲರ ಹೃದಯ ಶ್ರೀಮಂತಿಕೆಯನ್ನು ಬೆಳಗಲಿಕ್ಕೆ ಶಕ್ತಿ ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ ಅವಧು ಚಿಂತನೆ.
9: 28ನೇ ವರ್ಷದ ಭಜನಾ ಕಮ್ಮಟದ ಉದ್ಘಾಟನಾ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಪೂಜ್ಯರು, ಭಾರತ ಸರ್ಕಾರದ ರಾಜ್ಯಸಭೆಯ ಸಂಸತ್ ಸದಸ್ಯರು, ಪದ್ಮ ವಿಭೂಷಣ ರಾಜಶ್ರೀಗಳಾದ, ಶ್ರೀಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ.
11: ಶ್ರೀ ಮಂಜುನಾಥ ನಮಃ. ಶ್ರೀ ಕ್ಷೇತ್ರದ ಶ್ರೀ ಸ್ವಾಮಿ ನೆನೆಸಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಈ ಭಜನಾ ಕಾರ್ಯಕ್ರಮ ಶುರು ಪ್ರಾರಂಭವಾಗಿ ಈಗಾಗಲೇ 28 ವರ್ಷ ಆಯಿತು ಅಂತ ಹೇಳಿದರು. ಈ 28 ವರ್ಷಗಳ ಹಿಂದೆ ದೇವರು ಬುದ್ಧಿ ಕೊಟ್ಟ ಹಾಗೆ ಈ ಕಾರ್ಯಕ್ರಮ ಪ್ರಾರಂಭಿಸಿ ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾ ಕಡೆಯೂ ಕೂಡ ಭಜಕರು ನಾವು ತರಬೇತಿ ಕೊಟ್ಟಿದ್ದೇವೆ. ಎಲ್ಲಿ ಹೋದರೂ ಕೂಡ ನನ್ನನ್ನು ಈಗ ಸ್ವಾಗತಿಸುವ ಮೊದಲು ಭಜನಾ ಮಂಡಳಿಯವರು ಇರುತ್ತಾರೆ ಸ್ವಾಗತಕ್ಕೆ. ಮೊದಲಾದ್ರೆ ಎಲ್ಲ ಬ್ಯಾಂಡ್ನವರು ಇರ್ತಿದ್ರು, ಮತ್ತೆ ಆದರೆ ಈಗ ಎಲ್ಲಾ ಕಡೆಯೂ ಕೂಡ ಭಜಕರು ಬಂದು ಭಜನೆ ಮೂಲಕ ನಮ್ಮನ್ನು ಸ್ವಾಗತ ಮಾಡುತ್ತಾರೆ. ನಮಗೆ ಬಹಳ ಸಂತೋಷದ ವಿಷಯ. ಭಜನೆಯನ್ನು ಮಾಡುವುದರ ಜೊತೆಗೆ ಅವರು ಬಹಳ ಚೆನ್ನಾಗಿ ಹಾಡುಗಳನ್ನು ಹಾಡ್ತಾ ನೃತ್ಯವನ್ನು ಮಾಡ್ತಾ ನಮ್ಮನ್ನು ಸ್ವಾಗತಿಸ್ತಾರೆ. ಹೀಗಾಗಿ ಎಲ್ಲಾ ಕಡೆ ಭಜಕರು ಇರಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ಇವತ್ತು ಪೂಜ್ಯ ಶ್ರೀಗಳವರು ಬಹಳ ಚೆನ್ನಾಗಿ ಮಾತಾಡಿದರು. ನಮ್ಮ ಹಿಂದಿನ ಶ್ರೀಗಳವರು, ಅವರು ಬಹಳ ಒಳ್ಳೆ ಸಂಗೀತಕಾರರು. ನಾನು ನಿತ್ಯವೂ ಬೆಳಿಗ್ಗೆ ಎದ್ದು ಅವರ ಹಾಡುವನ್ನು ಕೇಳಿಯೇ ಆಮೇಲೆ ನನ್ನ ಮುಖ ತೊಳೆಯುವಂಥದ್ದು. ಅಂದರೆ ಅವರು ಆಂಜನೇಯನ ಸ್ತೋತ್ರವನ್ನು ಮಾಡ್ತಾರೆ. ಆಂಜನೇಯನ ಸ್ತೋತ್ರ ಬಹಳ ಚೆನ್ನಾಗಿ ಬರುತ್ತೆ ಅವರ ಬಾಯಿ. ಆಂಜನೇಯನ ಸ್ತೋತ್ರ ನಾನು ಕೇಳಿ ನನ್ನ ಎಲ್ಲ ಗೆದ್ದದಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ರೀತಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿ ನಿಮ್ಮ ದಿನವನ್ನು ಪ್ರಾರಂಭಿಸಿದರೆ ಒಳ್ಳೆಯ ದಿವಸ ಒಳ್ಳೆಯದಾಗುತ್ತೆ, ಮತ್ತು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ಜಯ ಆಗುತ್ತೆ. ಈ ಕಾರ್ಯಕ್ರಮಗಳಲ್ಲಿ ನೀವು ಇನ್ನು 7 ದಿವಸ ಇಲ್ಲಿ ಇರ್ತೀರಿ. 7 ದಿವಸಗಳ ಕಾಲ ನಿಮ್ಮ ಮಾಮೂಲಿ ವೃತ್ತಿಯನ್ನು ಬಿಟ್ಟು ಇದರಲ್ಲಿ ಇರ್ತೀರಿ. ಮಾಮೂಲಿ ವೃತ್ತಿ ಅಂತಂದರೆ ಕೃಷಿಕರು ಕೃಷಿ ಕೆಲಸದ ದೈಹಿಕವಾಗಿ ಶ್ರಮ ವಹಿಸ್ತಾ ಇಲ್ಲಿ ಕೂತ್ಕೊಂಡಿರಬೇಕು. ಆಡ್ತೇನೆ ನಾನು, ಹೇಳ್ತೇನೆ ಎಲ್ರಿಗೂ, ಈ 7 ದಿವಸ ಇರೋದು ನಿಮಗೆ ಕಷ್ಟದ ಕೆಲಸ. ಯಾಕಂದರೆ ಸುಮ್ಮನೆ ಕೂತ್ಕೊಳ್ಬೇಕು, ಭಜನೆ ಮಾಡಬೇಕು, ಮತ್ತು ಅಡುಗೆ ಮಹಿಳೆಯರ ಮನೇಲಿ ಅಡುಗೆ ಕೆಲಸ ಇಲ್ಲ, ಮಕ್ಕಳು ನೋಡಿಕೊಳ್ಳುವಂಥ ಕೆಲಸ ಇಲ್ಲ. ಹಾಗಾಗಿ ಸಮಯ ಸ್ವಲ್ಪ ಕಷ್ಟ ಆದಿತ್ತು. ಮೊದಲು 2 ದಿವಸ ಕಷ್ಟ ಆದಿತ್ತು ನಿಮಗೆ. ಆದರೆ ಒಂದು ನೆನ್ಪಿಟ್ಟುಕೊಳ್ಳಿ, ಇದೆಲ್ಲವೂ ಮಾಡುವಂಥ ಉದ್ದೇಶ ಈಗಾಗಲೇ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳಿದರು ಏನು ಉದ್ದೇಶ ಅಂತೇಳಿ. ಈ ಉದ್ದೇಶವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕಾಗಿ ಭಜನೆಯನ್ನು ಅಭ್ಯಾಸ ಮಾಡಿ, ಮತ್ತು ನೀವು ಮತ್ತೆ ಊರಿಗೆ ಹೋದಾಗ ಬಾಣೀರ ಸ್ವಾಮಿಗಳು ಹೇಳಿದರು ನೀವೆಲ್ಲ ನಾಯಕತ್ವ ಲಕ್ಷಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ. ನಾಯಕರಾಗಬೇಕು ಅಂತಂದರೆ ಭಜನೆ ಮಂಡಳಿಯ ಮೂಲಕ ನಾಯಕರಾಗಬೇಕು. ಊರಿಗೆ ಮತ್ತು ಆ ಗ್ರಾಮದ ಮಕ್ಕಳಿಗೆ ಎಲ್ಲ ಭಜನೆ, ಎಷ್ಟೋ ಕಡೆ ಭಜನೆ ಮಂಡಳಿಯಲ್ಲಿ ಯುವಕರು ಮಕ್ಕಳ ಭಜನೋತ್ಸವ ನಡೆದಿದೆ. ಸಣ್ಣ ಮಕ್ಕಳು ಸಾಧಾರಣ 10-15 ವರ್ಷಕ್ಕಿಂತ ಕೆಳಗಿನ ಮಕ್ಕಳೆಲ್ಲ ಸೇರಿ ಕುಳಿತ ಭಜನೆಯನ್ನು ಮಾಡಿ ಮಾಡುತ್ತಾರೆ. ಹೀಗಾಗಿ ಊರಿನಲ್ಲೆಲ್ಲ ಸ್ವಾಸ್ಥ್ಯ ಬೆಳೀತದೆ, ನೆಮ್ಮದಿ ಬೆಳೀತದೆ, ಮತ್ತು ಊರಿನಲ್ಲಿ ಆರೋಗ್ಯಕರವಾದಂಥ ಬೆಳವಣಿಗೆ ಆಗುತ್ತೆ. ಈ ರೀತಿ ಎಲ್ಲರೂ ಕೂಡ ಮಾಡಿ ಅಭ್ಯಾಸ ಮಾಡಿ ಇಲ್ಲಿ ಚೆನ್ನಾಗಿ ನಾವು ಒಳ್ಳೊಳ್ಳೆ ಕಲಾವಿದರನ್ನೆಲ್ಲ ಕರೆಸ್ತಾ ಇದ್ದೇವೆ. ಶ್ರೀಮತಿ ಹೆಗ್ಡೆಯವರು, ಹೇಮಾವತಿಯವರು ಬಹಳ ಕಷ್ಟಪಟ್ಟು ಎಲ್ಲ ಕಲಾವಿದರನ್ನ ಪರಿಶೀಲನೆ ಮಾಡಿ ಅವ್ರನ್ನ ಕರೆಸ್ತಾರೆ. ಹಾಗಾಗಿ ಇಲ್ಲಿ ಬರುವ ಹಾಡುಗಾರರೆಲ್ಲರೂ, ಈ ಮೇಳದವರೆಲ್ಲರೂ ಕೂಡ ಒಳ್ಳೆಯ ಹಾಡುಗಾರರಾಗಿದ್ದಾರೆ. ಮತ್ತು ಅವರ ಭಜನೆಯನ್ನು ಹಾಡುವಾಗ, ಶುಶ್ರಾವಾಗಿ ಹಾಡುವಾಗ ನಿಮಗೆ ಅವರಂತೆ ಹಾಡಲಿಕ್ಕೆ ಆಗದಿದ್ದರೂ ಅವರ ಶೈಲಿ ಮತ್ತು ಅವರ ಧಾಟಿ ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಮಾಡ್ಬೋದು. ಹಾಗಾಗಿ ನಾನು ಈ ಭಜನೆ ಕಮ್ಮಟದಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅಂತ ಬಯಸಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸುತ್ತೆ ಹೇಳ್ಕೊಂಡಿದ್ದೆ ಹೇಳ್ತಾ ಎಲ್ರಿಗೂ ಭಜನ ಸ್ವಾಮಿ ಅನುಗ್ರಹ ಕೊಡ್ತೇನೆ.

ಇದುವರೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ 28ನೇ ವರ್ಷದ ಭಜನಾ ಕಮ್ಮಟ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
2: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
2: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
2: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
3: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
2: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
3: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
2: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
3: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
2: ಧನ್ಯವಾದಗಳು.

ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.

సుల్మిలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗು ಎನ್ನ ಬೇರಿಮಲ್ಲು ಕಟ್ಟಾದು ಜತ್ತಿನ ಅರ್ಪಣಿತ್ತೆ ಅಂಚ ದೇಶ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ದಾಗ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಸಾಹಿರ್ ಲುದೈವಾನಿ ಅವರದು.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ನಾತರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ವೇರಿ ಮೊಳ ಕಟ್ಟಾದು ಎತ್ತು ನಾಳು ಪಣಿತೆ ಅಂಚ ಸಹಾಯಿ ನಾತೆರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

సోల్మెలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಗಿಸ್ಡಿಮ್ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ.

ನೀವು ಕೇಳ್ತಾ ಇದ್ದೀರಾ ಜಿಸ್ಡಿಮ್ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ. ನಾವೆಲ್ಲರೂ ಡಿಜಿಟಲ್ ಯುಗದಲ್ಲಿದ್ದೇವೆ. ಅಂಗೈ ಅಗಲದ ಸ್ಕ್ರೀನ್ಗಳ ಮುಂದೆ ಕಳೆದೇ ಹೋಗಿದ್ದೇವೋ ಅಂತ ಅನ್ಸುತ್ತೆ. ಮೆಸೇಜ್ಗಳು, ಇನ್ಸ್ಟೆಂಟ್ ನೋಟಿಫಿಕೇಶನ್ಗಳ ನಡುವೆ ನಾವು ಒಬ್ರಿಗೊಬ್ರು ಮನಸ್ಸು ಬಿಚ್ಚಿ ಮಾತನಾಡೋದನ್ನು ಮರೆತುಬಿಟ್ಟಿದ್ದೀವಿ. ಆದರೆ ನಿಮ್ಗೊತ್ತಾ, ಮನುಷ್ಯ ಸಂಬಂಧಗಳು ಬೆಸೆಯುವುದು ಮಾತಿನಿಂದ, ಕತೆಗಳಿಂದ. ಹಾಗೆ ನೋಡಿದರೆ ಮನುಷ್ಯನ ನಾಗರಿಕತೆ ಬೆಳೆದು ಬಂದಿದೆ ಮಾತು ಮತ್ತು ಕತೆಯಿಂದ. ನಿಮಗಿನ್ನೂ ನೆನಪಿರ್ಬೋದು, ನಮ್ಮ ಅಜ್ಜ ಅಜ್ಜಂದರು ರಾತ್ರಿ ವೇಳೆ ಒಲೆ ಹತ್ರ ಕುಳಿತು ಹೇಳುತ್ತಿದ್ದ ಕತೆಗಳಿಂದ ಹಿಡಿದು ನಾವು ಗೆಳೆಯರ ಜೊತೆ ಹಂಚಿಕೊಳ್ಳುವ ಸಣ್ಣ ಪುಟ್ಟ ಅನುಭವಗಳು, ಇವು ಎಲ್ಲವೂ ಒಂದರ್ಥದಲ್ಲಿ ಕತೆಗಳೇ ಅಲ್ವಾ? ಹಾಗಾಗಿ ಕತೆ ಅಂದ್ರೆ ಒಬ್ಬರ ಹೃದಯದ ಸ್ಪಂದನ ಇನ್ನೊಬ್ಬರ ಅಂತರಂಗವನ್ನ ಮುಟ್ಟೋದು. ಯಾಕಂದ್ರೆ ಮನಸ್ಸಿನ ಆಳದ ಕಥನಗಳಿಗೆ ಮಾತಿನ ರೂಪ ಕೊಟ್ಟಾಗ, ಮನ ತೆರೆದು ಮಾತನಾಡಿದಾಗ ಮನಸ್ಸಿನ ಭಾರ ಕಡಿಮೆ ಆಗತ್ತೆ, ಇನ್ನೊಬ್ಬರಿಗೆ ಅದರಿಂದ ಸಾಂತ್ವನ ಸಿಗತ್ತೆ. ಇವತ್ತಿನ ನಮ್ಮ ಈ ವಿಶೇಷ ಬಾನುಲಿ ಸಂಚಿಕೆಯಲ್ಲಿ ನಾವು ಮಾತು ಮತ್ತು ಕತೆಯ ಅನನ್ಯತೆಯ ಲೋಕದೊಳಗೆ ಕೊಂಡೊಯ್ಯುವ ಒಂದು ವಿಶೇಷ ವೇದಿಕೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅದೇನು ಅಂತ ಗೊತ್ತಾ? ಅದೇ SDM ಕಾಲೇಜಿನ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ನಡೆಸುವ ಸ್ಪೀಕ್ಸ್ ಅನ್ನೋ ಕತೆ ಹೇಳೋ ವಿನೂತನ ಕಾರ್ಯಕ್ರಮ. ಹೌದು, ಈ ವೇದಿಕೆ ಹೆಸರು ಸ್ಪೀಕ್ಸ್. ಇಲ್ಲಿ ಕತೆ ಇದೆ, ಕವನ ಇದೆ, ಹಾಸ್ಯ ಇದೆ, ಅನುಭವಗಳ ಗುಚ್ಛ ಇದೆ. ಈಗ ಒಂದು ಸುಂದರವಾದ ಹಾಡನ್ನ ಕೇಳಿ ಈ ಸ್ಪೀಕ್ಸ್ ಅಂದ್ರೆ ಏನು, ಕತೆ ಹೇಳೋ ವೇದಿಕೆಯ ಕತೆ ಏನು ಅನ್ನೋದನ್ನ ಕೇಳ್ಕೊಂಡು ಬರೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ. ಮಾತು ಒಂಚೂರು ಕತೆ ಒಂದೂರು ಎನ್ನುವ ಕಾರ್ಯಕ್ರಮದ ಬಗ್ಗೆ ಹೌದು ಕೇಳಿದ್ರೆ, ಮಾತು ಬರೀ ಶಬ್ದ ಅಲ್ಲ, ಅದು ಮನಸ್ಸಿನ ಅಂತರಂಗದ ಧ್ವನಿಯಾಗಬೇಕು ಎಂಬ ಅದ್ಭುತ ಪರಿಕಲ್ಪನೆಯೊಂದಿಗೆ ರೂಪುಗೊಂಡಿದ್ದೇ ಸ್ಪೀಕ್ಸ್. ಉಜಿರೆಯ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸೃಜನಶೀಲ ಚಿಂತನೆಯಲ್ಲಿ ಮೂಡಿಬಂದ ಅಪರೂಪದ ವೇದಿಕೆ ಇದು. ಹಾಗಂತ ಸ್ಪೀಕ್ಸ್ ಅಂದ್ರೆ ಬರೀ ಭಾಷಣ ಮಾಡೋ ಜಾಗ ಅಲ್ಲ. ಇಲ್ಲಿ ಯಾರು ಉಪನ್ಯಾಸಕರು ಇಲ್ಲ, ಯಾರು ಕೇವಲ ಕೇಳುಗರು ಅಲ್ಲ, ಪ್ರತಿಯೊಬ್ಬರು ಕಥೆಗಾರರೇ. ಕತೆ ಕಥೆಗಾರ ಹಾಗೂ ಕೇಳುಗನೇ ಇಲ್ಲಿನ ಹೀರೋ. ನಮ್ಮ ದೈನಂದಿನ ಜೀವನದಲ್ಲಿ ನಾವೆಷ್ಟೋ ಅನುಭವಗಳನ್ನ ಹಾದು ಹೋಗುತ್ತೇವೆ. ಅದು ಪ್ರೀತಿ ಇರ್ಬೋದು, ಸೋಲು ಇರ್ಬೋದು, ಸಣ್ಣ ಪುಟ್ಟ ನಗು ಇರ್ಬೋದು, ಸಾಧನೆ ಇರ್ಬೋದು, ಅಥವಾ ಯಾವುದೋ ಒಂದು ಹಿತವಾದ ಅನುಭವ, ಮಳೆಯ ದಿನದ ಅನುಭವಗಳು. ಈ ಪ್ರತಿಯೊಂದು ಅನುಭವವು ಒಂದು ಕಥೆಯೇ. ಅಂತಹ ಕಥೆಗಳಿಗೆ ಕವಿತೆಗಳಿಗೆ ಜೀವ ನೀಡುವ, ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳುವ ಸೃಜನಾತ್ಮಕ ತಾಣವೇ ಸ್ಪೀಕ್ಸ್. ಈ ವೇದಿಕೆ ಬಗ್ಗೆ ಇನ್ನಷ್ಟು ಆಸಕ್ತಿಕರ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಈಗ ನಿಮ್ಗಾಗಿ ಈ ಮಧುರವಾದ ಹಾಡು ಕೇಳ್ತಾ ಇರಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ. ಸ್ನೇಹಿತರೆ, ಯಾವುದೇ ಒಂದು ದೊಡ್ಡ ಪ್ರಯಾಣ ಇರ್ಬೋದು, ಅದು ಆರಂಭ ಆಗೋದು ಒಂದು ಸಣ್ಣ ಹೆಜ್ಜೆಯಿಂದ ಅಲ್ವಾ? ಈ ಸ್ಪೀಕ್ಸ್ ವೇದಿಕೆ ಹುಟ್ಟಿದ್ದು ಹೇಗ್ ಗೊತ್ತಾ? ಒಂದು ದಿನ ಮಧ್ಯಾಹ್ನದ ಒಂದು ತರಗತಿ, ಆ ತರಗತಿ ಕೊನೆಯಲ್ಲಿ ಕತೆ ಕಟ್ಟುವ ವಿಷಯದ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೀತಾ ಇತ್ತು. ಆ ಒಂದು ತರಗತಿಯಲ್ಲಿ ಹುಟ್ಟಿದ ಕಲ್ಪನೆ ಹತ್ತಾರು ವಿದ್ಯಾರ್ಥಿಗಳ ಅಂತರಂಗದ ಕತೆಗಳಿಗೆ ಜೀವ ನೀಡಿ ಇಂದು ಇಡೀ ಕಾಲೇಜು ಮಟ್ಟದಲ್ಲಿ ವಿಸ್ತರಿಸುವ ಹಂತಕ್ಕೆ ಬಂದು ತಲುಪಿದೆ. ಆ ತರಗತಿ ಯಾವ್ದು ಗೊತ್ತಾ? ಅದು ಪ್ರಥಮ ವರ್ಷದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ. ಮೊದಲ ಸಂಚಿಕೆಯಲ್ಲಿ ನವಿರಾದ ಪ್ರೇಮ ಕಥೆಯನ್ನ ತೆರೆದಿಟ್ಟ ಚಿತ್ತಾರ ಬಂಟ್ವಾಳ ಎನ್ನುವ ವಿದ್ಯಾರ್ಥಿ, ಬಸ್ ಪ್ರಯಾಣದ ತಮ್ಮ ಅನುಭವಗಳನ್ನ ಹಂಚಿಕೊಂಡ ಶ್ಯಾಮ್ ಪ್ರಸಾದ್, ಮಳೆಯ ದಿನದ ಪ್ರೇಮ ಕವಿತೆ ತಂದ ಶ್ರವಣ್ ಕುಮಾರ್ ಹಾಗೂ ಜೀವನದ ತಿರುವುಗಳನ್ನ ಹಂಚಿಕೊಂಡ ನೈನಿಲೆ ಶೇಷೇಗೌಡರ ಕಥೆಗಳು ಕೇಳುಗರ ಮನವನ್ನ ಗೆದ್ದಿದ್ವು. ಇನ್ನು ಎರಡನೇ ಸಂಚಿಕೆಯಲ್ಲಂತೂ ಅಕ್ಕನ ವಾತ್ಸಲ್ಯದ ಅನುಭವವನ್ನ ಹೇಳಿದ ದಿವ್ಯಶ್ರೀ ಹೆಗ್ಡೆ, ನಗೆ ಗಡಲಲ್ಲಿ ತೇಲಿಸಿದ ಕಾರ್ತಿಕ್ ಮೂಲ್ಕಿ, ಪ್ರೇಮ ಕಥೆಯನ್ನ ನವಿರಾಗಿ ನಿರೂಪಿಸಿದಂತಹ ಮಾನಸ ಅಗ್ನಿಹೋತ್ರಿ, ದೈವತ್ವದ ಕಥೆಯ ಕವಿತೆಯಂತ ಕಥೆಯನ್ನ ಹೇಳಿದ ಶ್ರವಣ್, ರೈತರ ಸಂಕಟಕ್ಕೆ ಧ್ವನಿಯಾದ ಪ್ರಾಧ್ಯಾಪಕ ರಾಜಶೇಖರ ಹಳಮನೆ ಹಾಗೂ ರಂಗಗೀತೆಯನ್ನ ಅತಿಥಿಯಾಗಿ ತಂದ ಯಶವಂತ್ ಬೆಳ್ತಂಗಡಿ, ಹೀಗೆ ಪ್ರತಿಯೊಬ್ಬರು ಕಥೆಯ ಜಾದನ್ನ ಸೃಷ್ಟಿಸಿದ್ರು. ಹೀಗೆ ಯಶಸ್ವಿಯಾಗಿ ಸಾಗಿ ಬಂದ ಈ ಪಯಣ ಈಗ ಐದನೇ ಸಂಚಿಕೆಗೆ ಕಾಲಿಟ್ಟಿದೆ. ಮುಂದಿನ ಹಾಡಿನ ನಂತರ ಈ ಐದನೇ ಸಂಚಿಕೆಯ ವಿಶೇಷತೆ ಏನು ಅಂತ ನೋಡೋಣ. ಅಂದ ಹಾಗೆ ಸ್ಪೀಕ್ಸ್ ನ ಐದನೇ ಸಂಚಿಕೆ ಇದೇ ಅಕ್ಟೋಬರ್ 1 ಮಧ್ಯಾಹ್ನ 2:30 ಎಸ್ಡಿಎಂ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ. ಕೇಳಿದರೆ ಮಾತಿನ ಮೋಡಿಯಲ್ಲಿ ಕತೆಯ ಗಂಧ ಪಸರಿಸುತ್ತಿರುವಾಗ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಈಗ ನಾವು ಮಾತನಾಡ್ತಾ ಇರೋದು ಸ್ಪೀಕ್ಸ್ ಕಾರ್ಯಕ್ರಮದ ಬಗ್ಗೆ. ಅದರ ಮೈಲುಗಲ್ಲಾದ 5ನೇ ಸಂಚಿಕೆಗೆ ನಾವು ಈಗ ಕಾಲಿಟ್ಟಿದ್ದೀವಿ. ಕಥಾಸಕ್ತರಿಂದ ಕಥಾಸಕ್ತರಿಗಾಗಿ ಹುಟ್ಟಿಕೊಂಡ ಈ ವೇದಿಕೆ ಪ್ರತಿ ಸಂಚಿಕೆಯಲ್ಲೂ ಹೊಸತನವನ್ನ ಕಾಯ್ದುಕೊಂಡು ಬಂದಿದೆ. ಈ 5ನೇ ಸಂಚಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತಷ್ಟು ವೈವಿಧ್ಯಮಯ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲು ಸಿದ್ಧರಾಗಿದ್ದಾರೆ. ವಿಚಾರ ಅಂತ ಹೇಳಿದ್ರೆ ಅದು ವಿಚಾರ ಅಲ್ಲ, ಕತೆ, ಕವನ, ಹಾಸ್ಯ ಮತ್ತು ಅನುಭವ. ಇಲ್ಲಿ ಅನುಭವ ಮತ್ತು ಕಾಲ್ಪನಿಕತೆಯ ಸಮಾಗಮ ಇದೆ. ನಮ್ಮ ದೈನಂದಿನ ಬದುಕಿನ ತುಮುಲಗಳು, ನಗುವಿನ ಕ್ಷಣಗಳು ಹಾಗೂ ಮನಸ್ಸಿಗೆ ಮುದ ನೀಡುವ ಸಂಗೀತದ ಹೊಳೆ ಈ ಸಂಚಿಕೆಯಲ್ಲಿ ಇರಲಿದೆ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸೃಜನಶೀಲತೆಯನ್ನ ಹೊರಹಾಕುವುದರ ಜೊತೆಗೆ ಸಮಾಜಕ್ಕೆ ಕತೆಗಳ ಮೂಲಕ ಸಾಂತ್ವನ ಮತ್ತು ಸ್ಫೂರ್ತಿ ನೀಡುವುದೇ ಈ ಸಂಚಿಕೆಯ ಮುಖ್ಯ ಉದ್ದೇಶ. ಬನ್ನಿ ಇಂದಿನ ಕೊನೆಯ ಹಾಡನ್ನ ಆಲಿಸಿ ನಂತರ ಸ್ಪೀಕ್ಸ್ ತಂಡದ ಪರವಾಗಿ ನಿಮಗೊಂದು ಆತ್ಮೀಯ ಆಹ್ವಾನವನ್ನ ನೀಡ್ತಾ ಇದ್ದೇವೆ. ಅಂದ ಹಾಗೆ ಸ್ಪೀಕ್ಸ್ ನ 5ನೇ ಸಂಚಿಕೆ ಇದೇ ಅಕ್ಟೋಬರ್ 1 ಮಧ್ಯಾಹ್ನ 2:30 ಎಸ್ಡಿಎಂ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ಡಾಕ್ಟರ್ ಗೀತಾ. ಕೇಳುವರೆ, ಕತೆ ಕೇಳುವ ಖುಷಿಯೇ ಬೇರೆ, ಅದನ್ನ ಅನುಭವಿಸುವುದೇ ಬೇರೆ. ಬಂಧುಗಳೇ, ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಪ್ರಾಧ್ಯಾಪಕರ ಬೆಂಬಲ ಹಾಗೂ ವಿದ್ಯಾರ್ಥಿಗಳ ಉತ್ಸಾಹದಿಂದ ರೂಪುಗೊಂಡಿರುವ ಈ ಸ್ಪೀಕ್ಸ್ನ 5ನೇ ಸಂಚಿಕೆಗೆ ನೀವೆಲ್ಲರೂ ಸಾಕ್ಷಿಯಾಗಬೇಕು. ಮಾತುಗಳು ಬರೀ ಗಾಳಿಯಲ್ಲಿ ತೂರಿ ಹೋಗಬಾರದು, ಅವು ಇನ್ನೊಬ್ಬರ ಅಂತರಂಗಕ್ಕೆ ತಲುಪಬೇಕು. ನಿಮಗೂ ಕತೆಗಳನ್ನ ಕೇಳುವ ಆಸಕ್ತಿ ಇದ್ರೆ ಕೂಡಲೇ ಈ ವೇದಿಕೆಯಲ್ಲಿ ಭಾಗವಹಿಸಿ. ಸ್ಪೀಕ್ಸ್ನ 5ನೇ ಸಂಚಿಕೆ ಇದೇ ಅಕ್ಟೋಬರ್ ತಿಂಗಳ 1ನೇ ತಾರೀಕಿನಂದು ಎಸ್ಡಿಎಂ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಲಿದೆ. ಕತೆಗಳು ಮುಂದುವರಿಯಲಿ, ಮಾತುಗಳು ಅಂತರಂಗವನ್ನ ತಲುಪುತ್ತಿರಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನು ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತೆ ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತಹ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳೆದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿ ಇದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

ನಾತರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗ್ತು ಎನ್ನ ಬೇರೆ ಮನೆ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ನಾತೆರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕರಣ.

ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಸೊಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿಕ್ಕಡವ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ದಾಗ್ ಚಿತ್ರದ ಗೀತೆ ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಂಗೀತ ಸಂಯೋಜನೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್, ಸಾಹಿತ್ಯ ಸಾಹಿರ್ ಲುದೈವಾನಿ ಅವರದು.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮುಳ್ಳು ಕಟ್ಟಾದು ಜತ್ತಿನ ಅರ್ಪಣಿತ್ತೆ ಅಂತ ದೇಶ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ ಕೇನೂ ಇಲ್ಲ ನಿಖಿಲ್ಲ ಕೇನಿಲ್ಲ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಬಿ ಕಡಪ.

ಧ್ವನಿ. ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಸವಿಗಾನ ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ನಾತರೆ ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದಸಾಯ ಮಂತ್ರಿ ನಾತೆರ್ಲವಲ್ಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳಲೇ ನಿಖಿಲ್ಲ ಕೇಳಲೇ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ,

0: ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
0: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತೇನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನ ನಿಗಳು ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
0: ಒಂದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM ತುಳು ಕಾರ್ಯಕ್ರಮ ಇತ್ತೆ. ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲಿನ ಕೇನಗ ಸುರುತ ಪದನು ಬರೆಯಿನಾರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್.

0: ಈತನೇಟ ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲೆನ್ನು ಕೇಂದರು. ಇಡಗಿನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕಗ ರೇಡಿಯೋ ನಿನಾದ 90.4 ಎಫ್ಎಂ ಕೆನ್ನ ಮಾತ್ರೆಗಳ ಸೊಲ್ಮೆಲು.
1: ಮಾತ್ರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ವೇರಿಮಲ್ಲು ಕಟ್ಟಾದು ಎತ್ತಿನ ಅರ್ಪಣಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ಮಾತ್ರೆ ಬರಲಿ ಬೊಂಡ ಬರಲಿ ಏನಾದ ಏನ್ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೆಯ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವ ಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನ ರೂಪಿಸಿದಾತ. ಧ್ವನಿ ಎತ್ತಿದರೂ ಜ್ಞಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬಳಿಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರುಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ, ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ, ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ, ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ, ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ, ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ, ಒಬ್ಬಂಟಿತನ ಕಾಡಿದರೂ ತನುಮನವು ಒಂದುಗೂಡಿರಲಿ, ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ, ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ, ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ, ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆಯಿಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಅಧಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈಮರೆತರೆ ಅಲುಗಾಡಿಸಬಹುದು ಅಧಿಹರಿಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು, ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು, ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು, ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ. ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈ ಸೋಕಿಸುವ ತಂಗಾಳಿಯಾಗಿ, ಸಿಹಿಜೈನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ, ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ.
0: ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90

0: மாத்திரைகளா நமஸ்கார. யான ஹள்ளிமனை ஹைதராளி பண்றது கொய்யூரு. யான்ல ரேடியோ நீனாதான் கேனந்தில் லைக் சகார மல்பிளே ரேடியோ நீனாதான் 90.4 FM உன்னை நீங்கள் மாத்திரல கேன்லே குஷிப்படையிலே.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ, ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್, ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು, ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್, ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ, ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ, ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ ಓಟಿಪಿ ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ ಓಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. ಓಟಿಪಿ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ, ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ, ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ ಓಟಿಪಿ ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ, ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು, ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆಯಿದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿಯರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಯಿದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ, ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದು ಅಂತ ಹೇಳಿ ಚಿಂತೆ ಹೇಳ ಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ.
0: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ

0: ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030 ರಾಜ್ಯ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025ರ ಕುರಿತ ಒಂದು ನೋಟ. ಈ ಹಿಂದೆ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗದಾತರಿಗೆ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಪಾಲಿಸುವುದೇ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ, ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025ರ ವೇಳೆಗೆ 64%ಕ್ಕಿಂತ ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ

0: ಬಿಜೆಪಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
1: ಮುಖ್ಯವಾಗಿ ನಾಲ್ಕು ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರುಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂಥ ಕ್ರಮವನ್ನ ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯೆ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಪ. ಆತ್ಮೀಯ ಕೇಳುಗರೇ, ಇವತ್ತು ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆರಂಭಗೊಂಡ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಭವಾನಿ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈ ಹಿಂದೆ ನರೇಗಾ ಅನ್ನುವಂತ ಒಂದು ಯೋಜನೆ ಇತ್ತು, ಈಗ ಅದು ವಿಬಿಜಿ ರಾಮ್ಜಿ ಅನ್ನುವಂತ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಬಗ್ಗೆ ಅಂದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್?
3: ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ MGNREGA, ಮಹಾತ್ಮ ಗಾಂಧಿ ರೂರಲ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ MGNREGA ಅಂತ ಇತ್ತು. ಸೊ ಅದು ಒಂದು 2006-07 ನಂತರ ಕಳೆದ ವರ್ಷದವರೆಗೆ ಅಂದ್ರೆ ಇತ್ತು. ನಂತರ ಈಗ ಅದನ್ನು ಸ್ವಲ್ಪ ಸಮಯದ ಅವಶ್ಯಕತೆಗೆ ಅನುಸಾರವಾಗಿ ಸ್ವಲ್ಪ ಚೇಂಜ್ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ. ಸೊ ವಿಬಿಜಿ ರಾಮ್ಜಿ ಅಂತ, ಸೊ ಅಂದ್ರೆ ಅದು ಜನರ ಜೀವನೋಪಾಯ ಮತ್ತು ಉದ್ಯೋಗ, ಗ್ರಾಮೀಣ ಉದ್ಯೋಗ ಕೊಡ್ಲಿಕ್ಕೆ ಒಂದು ಗ್ಯಾರಂಟಿ ಕೊಡುವಂತ ಒಂದು ಕಾರ್ಯಕ್ರಮ ಅಂತ. ಸೊ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ, ಅದು ಇದನ್ನು ಪ್ಲಾನ್ ಮಾಡ್ತದೆ. ಇದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಇದರ ಪಾಲಿದೆ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಗ್ರಾಮೀಣ ಬಡತನ ನಿರ್ಮೂಲನೆ, ಅಂದ್ರೆ ವಲಸೆ ತಡೆಯುವುದು. ಆಮೇಲೆ ಕೆಲವು ಕಡೆಗಳಲ್ಲಿ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಇಲ್ಲದೆ ಜನರು ಏನು ಅವರ ಜೀವನೋಪಾಯಕ್ಕೆ ಏನಿಲ್ಲದೆ ಅವರು ವಲಸೆ ಹೋಗಬೇಕಾಗ್ತದೆ. ಆಗಿರುವಾಗ ಹಿಂದೆ ನರೇಗಾದಲ್ಲಿ ಒಂದು 100 ಮಾನವ ದಿನ ಕೊಡ್ತಾ ಇದ್ರು, ಇದರಲ್ಲಿ ಒಂದು 125 ಮಾನವ ದಿನ ಕೊಡುವಂತ ಅರೇಂಜ್ಮೆಂಟ್ ಮಾಡಿದ್ದಾರೆ.
2: ಈ ಹಿಂದೆ ನರೇಗಾ ಇತ್ತು, ಈಗ ವಿಬಿಜಿ ರಾಮ್ಜಿ ಆಗಿದೆ. ಇದರಲ್ಲಿ ಹೊಸ ಹೊಸ ಸೇರ್ಪಡೆ ಏನೆಲ್ಲ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ?
3: ಹಿಂದೆ ಅದೇ ನರೇಗಾದಲ್ಲಿ ಇತ್ತೀಚೆಗೆ ಕಳೆದ ವರ್ಷದವರೆಗೆ ಒಂದು 266 ವರ್ಕ್ಗಳು ಇದ್ವು, ಅಂದ್ರೆ ಆಗಾಗ ಚೇಂಜ್ ಆಗ್ತಿತ್ತು, ಅದು ಅವಶ್ಯಕತೆಗೆ ಅನುಸಾರವಾಗಿ ಅದನ್ನು ಕೂಡ ರಿವ್ಯೂ ಮಾಡ್ತಿದ್ರು. ಈಗ 318 ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಸ್ವಲ್ಪ ಹೊಸ ವರ್ಕ್ಗಳನ್ನೆಲ್ಲ ಸೇರಿಸಿದ್ದಾರೆ, ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯ ಅಂತಲೇ ಒಂದು ಗ್ರೂಪ್ ಮಾಡಿದ್ದಾರೆ. ಆಮೇಲೆ ಜಲ ಭದ್ರತೆ ಅಂದ್ರೆ ವಾಟರ್ ಕನ್ಸರ್ವೇಷನ್ ಬಗ್ಗೆ, ಅದೆಲ್ಲ ಈಗಿನ ಪ್ರಮುಖ ಅವಶ್ಯಕತೆ ಅದೆ. ಆಮೇಲೆ ಗ್ರಾಮೀಣ ಜೀವನೋಪಾಯ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ವಿಪತ್ತು, ಅಂದ್ರೆ ವಿಪತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ತುಂಬಾ ತೊಂದರೆಗಳನ್ನು ಮಾಡ್ತದೆ, ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡೋದನ್ನು ತಡೆಯಲಿಕ್ಕೆ ಏನ್ ಮಾಡಬಹುದು ಅನ್ನೋದಕ್ಕೆ ಅದಕ್ಕೆ ಕೂಡ ಅವಶ್ಯಕ. ಆದ್ರಿಂದ ನಾಲ್ಕು ವಿಧದ ವರ್ಕ್ಗಳಿವೆ, ಬ್ರಾಡ್ ಆಗಿ ಕ್ಯಾಟಗರಿ ಇದೆ. ಒಂದಂದ್ರೆ ಜಲ ಭದ್ರತೆ, ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ ಮತ್ತು ವಿಪತ್ತು, ಈ ತರ ಇದನ್ನು ಮಾಡಿದ್ದಾರೆ.
2: ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಯೋಜನೆಯ ಕಾರ್ಯಗತ ಇದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ,
3: ಬೆಳ್ತಂಗಡಿಗೆ ತಾಲೂಕು ಒಂದು ದೊಡ್ಡ ತಾಲೂಕು. ಈ ಹಿಂದಿನಿಂದಲೂ ಜಿಲ್ಲೆಯಲ್ಲಿ ಏನು ಮಾನವ ದಿನ ಉತ್ಪಾದನೆ ಆಗ್ತದೆ ಅದರಲ್ಲಿ ಅತಿ ಹೆಚ್ಚು ಭಾಗ ಬೆಳ್ತಂಗಡಿಯಲ್ಲೇ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಇದು, ಮತ್ತೆ ಅರೆ ಮಲೆನಾಡು ಇದೆಲ್ಲ ಇರುವಂತಹ ಪ್ರದೇಶ. ಸೊ ಅದರಿಂದ ಇಲ್ಲಿ ಅಂದ್ರೆ ಜನರು ನ್ಯಾಚುರಲಿ ಶ್ರಮದಾಯಕ ಕೆಲಸಗಳನ್ನು ಮಾಡ್ತಾರೆ. ಸೊ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಈ ಹಿಂದಿನಿಂದಲೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಅಂದ್ರೆ ಹಿಂದಿನಷ್ಟು ಬೇಡಿಕೆಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆದ್ರೂ ಕಳೆದ ವರ್ಷ ನಾವೊಂದು 2,05,000 ಮಾನವ ದಿನಗಳನ್ನು ಇದು ಮಾಡಿದ್ವಿ. ಅಂದ್ರೆ ಈ ನರೇಗಾ ಇರಬಹುದು, ವಿಬಿಜಿ ರಾಮ್ಜಿ ಇರಬಹುದು, ಇದರಲ್ಲಿ ನಾವು ಮಾನವ ದಿನ ತರ ಇದು ಮಾಡ್ತೇವೆ. ಒಂದು ಒಬ್ಬ ವ್ಯಕ್ತಿ, ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನ ಕೆಲಸ ಮಾಡಿದ್ರೆ ಒಂದು ಮಾನವ ದಿನ ಆಗ್ತದೆ. ಅದಕ್ಕೆ ಶ್ರಮದ ಪರಿಣಾಮ ಇದೆ, ಇಷ್ಟು ಮಾಡಬೇಕು ಅಂದ್ರೆ ಒಂದು ಇದಿದೆ, ಅದರಲ್ಲಿ ಅವರು ಅಷ್ಟು ಕೆಲಸ ಮಾಡಿದ್ರೆ ಒಂದು ದಿನ ಕೌಂಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸಲ ಒಂದು 2,05,000 ಮಾನವ ದಿನ ಮಾಡಿದೆ. ಈ ಸಲ ಕೂಡ ಅದಕ್ಕಿಂತ ಜಾಸ್ತಿ ಮಾಡಬೇಕೆನ್ನುವ ಇದಿದೆ. ಈಗ ವಿಬಿಜಿ ರಾಮ್ಜಿ ಜೂನ್ ವರೆಗೆ ಹಿಂದಿನ ನರೇಗಾ ಯೋಜನೆ ನಡೀತಾ ಇತ್ತು, ಜುಲೈ 1 ವಿಬಿಜಿ ರಾಮ್ಜಿ ಪೂರ್ಣ ಹಂತದಲ್ಲಿ ಚಾಲನೆಗೆ ಬಂದಿದೆ. ಸೊ ಅದರಿಂದ ಇದರಲ್ಲೂ ಕೂಡ ಕೆಲಸಗಳಾಗ್ತವೆ. ಈ ವರ್ಷ ಸ್ಟಾರ್ಟಿಂಗ್ ಇಂದ ಹಿಡಿದು ಇದುವರೆಗೆ ನಾವು ಅಂದ್ರೆ ಜೂನ್ ಅಂತ್ಯದವರೆಗೆ ನರೇಗಾದಲ್ಲೇ ಒಂದು 24,000 ಮಾನವ ದಿನ ಮಾಡಿದ್ದೇವೆ. ಇದರಲ್ಲಿ ಒಂದು 6,100 ಮಾನವ ದಿನ ಈಗ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ.
2: ನಮ್ಮ ಕೇಳುಗರಿಗೆ ಈ ಯೋಜನೆ ಬಗ್ಗೆ ಏನ್ ಸಂದೇಶ ನೀಡ್ತೀರಿ, ಅಂದ್ರೆ ಜನರಿಗೆ ಈ ಯೋಜನೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದೀರಿ?
3: ಈ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತೆ ಗ್ರಾಮೀಣ ಜನರು ಅಂದ್ರೆ ಏನಾದ್ರೂ ಒಂದು ಜೀವನೋಪಾಯ ಮಾಡುವಂತವರು ಅವರು ಏನು ಜಾನನಡೆ ಅನುಸರಿಸಬೇಕಂದ್ರೆ ಸರ್ಕಾರದಿಂದ ಬರುವ ಎಲ್ಲ ಏನು ಸವಲತ್ತುಗಳನ್ನು ಅವರು ಪಡ್ಕೋಬೇಕು. ಅಂದ್ರೆ ನಾವು ಒಂದು ಸೌಲಭ್ಯದ ಬಗ್ಗೆ ಗೊತ್ತಿಲ್ಲದೆ ಅದು ಹಾಗೆ ಹೀಗೆ ಅನ್ನೋದಕ್ಕಿಂತ ಅದನ್ನು ತಿಳ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಭೇಟಿ ಕೊಡಬಹುದು. ನಾವು ಸ್ಥಳೀಯ ಪೇಪರ್ಗಳಲ್ಲಿ ಮತ್ತೆ ನಮ್ಮ ಐಸಿ ಕೋಆರ್ಡಿನೇಟರ್ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಇದರ ಮೂಲಕ ನಾವು ಅದರ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ನ್ಯೂಸ್ ಮೀಡಿಯಾದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಬರ್ತಾ ಇರ್ತದೆ. ಹಾಗಿರುವಾಗ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಈಗ ತೋಟಗಾರಿಕೆ ಬೆಳೆಗಳಿಗೆ ಅತಿ ಹೆಚ್ಚು ಮಾನವ ದಿನ ನಮ್ಮಲ್ಲಿ ಆಗುವುದು ತೋಟಗಾರಿಕೆ ಬೆಳೆಗಳ ಮೂಲಕ. ಅದರಲ್ಲೂ ಅಡಿಕೆ ಸಸಿ ನಾಟಿ, ಅಡಿಕೆ ಇರಬಹುದು, ತೆಂಗು ಇರಬಹುದು, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಕೂಡ ನೆಡಲಿಕ್ಕೆ ಅವಕಾಶ ಇದೆ. ರಂಬುಟಾನ್ ಇರಬಹುದು, ಡ್ರ್ಯಾಗನ್ ಫ್ರೂಟ್ ಇರಬಹುದು, ಅದನ್ನು ಕೂಡ ನೆಡಬಹುದು. ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ನಮ್ಮ ಅರೆಮಲೆನಾಡು ಪ್ರದೇಶ ಆಗಿರುವುದರಿಂದ ಕಾಫಿ ಬೆಳೆ ಕೂಡ ಬೆಳಿಲಿಕ್ಕೆ ಜನ ಮುಂದೆ ಬಂದಿದ್ರೆ, ತೆಂಗು ಅದೆಲ್ಲ ಇದೆ, ಕೊಕ್ಕೋ ಅಂತದೆಲ್ಲ ಇದೆ. ಬಾಳೆ ಗಿಡಕ್ಕೆ ಅವಕಾಶ ಇಲ್ಲ, ಬಾಕಿ ಎಲ್ಲ ಅಂದ್ರೆ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಮತ್ತೆ ಈ ತೋಟಗಾರಿಕೆ ಬೆಳೆಗಳನ್ನು ನೆಡಲಿಕ್ಕೆ ಅವಕಾಶ ಇದೆ.
2: ಸಾರ್ವಜನಿಕರು ಅಥವಾ ಗ್ರಾಮಸ್ಥರು ಈ ಯೋಜನೆಯ ಸದಸ್ಯರಾಗಬೇಕು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಇದ್ರೆ ಈ ಹಿಂದಿನ ಗುರುತಿನ ಚೀಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಇದೆಯಾ, ಅಥವಾ ಹೊಸದಾಗಿ ಸೇರುವವರಿಗೆ ಏನೆಲ್ಲ ಅರ್ಹತೆ ಬೇಕು ಎನ್ನುವುದರ ಬಗ್ಗೆ ಹೇಳಿದ್ರೆ?
3: ಅವರು ಗ್ರಾಮದ ಮೂಲ ನಿವಾಸಿ ಆಗಿರ್ಬೇಕು, ಅವರ ಹತ್ರ ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್, ಆಮೇಲೆ ಪಾಸ್ಬುಕ್, ಆ ಡೀಟೇಲ್ಸ್ ಅನ್ನು ಇಟ್ಕೊಂಡು ಅವರ ಫೋಟೋ ಅದೆಲ್ಲ ಇಟ್ಕೊಂಡು ಅಲ್ಲಿ ಹೋದ್ರೆ ಅವರಿಗೆ ಖಂಡಿತ ಅವರನ್ನು ಸದಸ್ಯರನ್ನಾಗಿ ಮಾಡ್ತಾರೆ. ಈಗ ಹೊಸ ರೀತಿಯ ಉದ್ಯೋಗ ಚೀಟಿ ಕಾರ್ಡ್ಗಳು ಕೂಡ ಸಿಗ್ತವೆ, ಅದನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಈಗ ಏನಂದ್ರೆ ಅದು DBT ಸ್ಪರ್ಶ್ ಮೂಲಕ ಪೇಮೆಂಟ್ ಆಗುವುದರಿಂದ ಆಧಾರ್ ಲಿಂಕ್ಡ್ ಪೇಮೆಂಟ್ ಆಗಿರ್ತದೆ, ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರ್ತದೆ. ಯಾರಿಗೂ ಕೂಡ ಅದು ಮಿಸ್ ಆಗಿ ಹೋಗುವ ಏನು ಚಾನ್ಸ್ ಇಲ್ಲ. ಯಾರ ಆಧಾರ್ ಕಾರ್ಡ್ ಇದೆ, ಯಾರ್ದು ಬ್ಯಾಂಕಿಗೆ ಲಿಂಕೇಜ್ ಆಗಿದೆ ಅವರಿಗೆ ಹೋಗ್ತದೆ ಅದು. ಮತ್ತು ಪಾರದರ್ಶಕತೆ ಕೂಡ ತುಂಬಾ ಬಂದಿದೆ. ಸೊ ಆದ್ರಿಂದ ಜನ ಅದಕ್ಕೆ ಹೋಗಿ ಏನು ಇದು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಖಾತ್ರಿಯನ್ನು ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಗೆ ಉದ್ಯೋಗ ಖಾತ್ರಿ ಇದನ್ನು ನಾವು ವಹಿಸಿಕೊಟ್ಟಿರ್ತೇವೆ. ಅವರನ್ನು ಅವ್ರ ಸಂಪರ್ಕ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಹೋಗಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ. ಈಗ ಯಾವುದೇ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇದರ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮ ಆಯೋಜಿಸಬೇಕಂದ್ರೆ ನಮ್ಮ ಮಾಹಿತಿ ಸಂವಹನ ಕೋಆರ್ಡಿನೇಟರ್ ಇದ್ದಾರೆ ಸುನೀತಾ ಅಂತ, ಅವರು ಹೋಗ್ತಾರೆ ಯಾವುದೇ ದಿನ ಬೇಕಂದ್ರೆ. ನಾವು ಗ್ರಾಮಸಭೆಗಳಲ್ಲಿ ಅದರಲ್ಲೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ಅದಲ್ಲದೆ ಬೇರೆ ದಿನವೇ ನಿಮಗೆ ಬೇಕು ಮಾಹಿತಿ ಬೇಕಂದ್ರೆ ಅದನ್ನು ಕೊಡುತ್ತಾರೆ. ಅದಲ್ಲದೆ ನಮ್ಮಲ್ಲಿ ಸುಮಾರು 5 ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತ ಹೇಳ್ತೇವೆ. ಆಮೇಲೆ ಒಂದು 3 ತೋಟಗಾರಿಕೆ ಅಸಿಸ್ಟೆಂಟ್ಗಳಿದ್ದಾರೆ. ಸೊ ಅವರು ಕೂಡ ಯಾವ್ದಾದ್ರು ಬೇಕಾದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ನಿಮ್ಮ ಅಂದ್ರೆ ಅವರು ಎಸ್ಟಿಮೇಟ್ ಮಾಡ್ಲಿಕ್ಕೆ ಸ್ಥಳಕ್ಕೆ ಹೋಗ್ತಾರೆ, ಆಮೇಲೆ ಕೆಲಸ ಆಗ್ತಾ ಇರುವಾಗ ನೋಡ್ತಾರೆ, ಆಮೇಲೆ ಕೆಲಸ ಆದ್ಮೇಲೆ MB ಬರೀಲಿಕ್ಕೆ ಅಳತೆ ಪುಸ್ತಕ ಬರೀಲಿಕ್ಕೂ ಕೂಡ ಅವರು ಹೋಗ್ತಾರೆ, ಅದನ್ನು ಕೂಡ ಮಾಡ್ತಾರೆ.
2: ಹಾಗೆ ಬೆಳ್ತಂಗಡಿ ತಾಲೂಕು ಪಂಚಾಯತ್ ವತಿಯಿಂದ ಗ್ರಾಮಸ್ಥರಿಗೆ ಅಥವಾ ಸಾರ್ವಜನಿಕರಿಗೆ ಯಾವ ರೀತಿ ಸಹಕಾರ ಇರ್ತದೆ
3: ಅಂದ್ರೆ, ಇದು ಹೇಗೆ ಅಂದ್ರೆ, ಈ ನರೇಗಾದಲ್ಲಿ ಜಿಲ್ಲಾ ಪಂಚಾಯತ್ CEO ಅವರು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂತ ಆಗಿರ್ತಾರೆ, DPC ಅಂತ ಹೇಳ್ತಾರೆ. ಅದೇ ತರ ತಾಲೂಕು ಪಂಚಾಯತ್ CEO ಪ್ರೋಗ್ರಾಮ್ ಆಫೀಸರ್ ಆಗಿರ್ತಾರೆ, ಕಾರ್ಯಕ್ರಮ ಅಧಿಕಾರಿ ಆಗಿರ್ತಾರೆ. ಸೊ ತಾಲೂಕು ಪಂಚಾಯತ್ CEO ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ಗಳ ನಡುವೆ ಇದನ್ನೆಲ್ಲ ಅವರು ಮೇಲ್ವಿಚಾರಣೆ ಮಾಡ್ತಾರೆ. ಆಮೇಲೆ ಅವರ ಅಂಡರಲ್ಲಿ ಒಬ್ರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಇದ್ದಾರೆ. ಅದೀಗ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಪ್ರಮೋಟ್ ಆದವರು ಇಲ್ಲ, ಒಬ್ಬ PDO ಗಾಯತ್ರಿ ಅಂತ ಇದ್ದಾರೆ, ಅವರಿಗೆ ಮುಂಡಾಜಿ PDO, ಅವರಿಗೆ ನಾವು ಚಾರ್ಜ್ ಹಾಕಿದ್ದೇವೆ, ಹೆಚ್ಚುವರಿ ಪ್ರಭಾರ ಹಾಕಿದ್ದೇವೆ, ಅವರು ನೋಡ್ತಾರೆ. ಸೊ ತಾಲೂಕು ಪಂಚಾಯತ್ ಒಂದು ತಂಡವೇ ಇದೆ, ಇದರಲ್ಲೊಂದು ಸುಮಾರು ಒಂದು 10-12 ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ಸ್ ಇದ್ದಾರೆ, IEC ಅವರು ಇದ್ದಾರೆ, ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, MIS ಕೋಆರ್ಡಿನೇಟರ್ ಇದ್ದಾರೆ. ಇದು ಟೋಟಲಿ ಇದರಲ್ಲೊಂದು ಮಾನಿಟರಿಂಗ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ MIS ಅಂತ ಇದೆ. ಸೊ ಅದರಲ್ಲಿ ಹೇಗೆಂದ್ರೆ ಅದರಲ್ಲಿ ಎಲ್ಲ ಡಾಟಾಗಳು ಕೂಡ ಆನ್ಲೈನ್ ಅಲ್ಲೇ ಫೀಡ್ ಆಗಿ ಆನ್ಲೈನ್ ಇದಾಗಿ ಆಗುವಂತದ್ದು. ಅದು ಇತ್ತೀಚೆಗೆ ಒಂದು NMMS ಅಂತ ಬಂದಿದೆ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಬೆಳಿಗ್ಗೆ 10-11 ಒಳಗಡೆ ಒಂದು ಮೊಬೈಲ್ ಅಲ್ಲಿ ಫೋಟೋ ಇದು ಮಾಡಿ ಮಾಡಬೇಕು, ಮತ್ತೆ ಸಂಜೆ 3 ಗಂಟೆ ನಂತರ ಮತ್ತೆ ಫೋಟೋ ತೆಗಿಬೇಕು, ಆಗ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಸೊ ಅದರಿಂದ ನಿಮ್ಗೆ ಅಂದ್ರೆ ಯಾವುದೇ ಇದಿಲ್ಲ, ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ ಬರಲ್ಲ, ಆ ಜಾಗದಲ್ಲಿ ಇರಬೇಕು ನೀವು, ಮತ್ತೆ ಕೆಲಸ ಮಾಡ್ತಾ ಇರಬೇಕು, ಆಗ ಮಾತ್ರ ಆಗ್ತದೆ. ಸೊ ಒಟ್ಟಿನಲ್ಲಿ ಏನಂದ್ರೆ ತಾಲೂಕು ಪಂಚಾಯತಿಯಿಂದ ಒಂದು ತಂಡ ಆಗಿ, ನಾನು ಅದರ ತಂಡದ ಲೀಡರ್ ಆಗಿ, ನಾವು ಎಲ್ಲ ರೀತಿಯ ಸಪೋರ್ಟ್ ಅಂದ್ರೆ ನಾವು ಪ್ರತಿ ಸಲ ಒಂದು ವೇಗವರ್ಧಕ ಆಗಿ ಅದನ್ನು ಕೆಲಸ ಮಾಡ್ತೀವಿ. ಅಂದ್ರೆ ಎಲ್ಲ ಕಡೆ ಎಲ್ಲ ಗ್ರಾಮ, ಕೆಲವು ಕಡೆ ಒಂದೊಂದ್ಸಲ ಹಿನ್ನಡೆ ಆಗ್ಬಹುದು, ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲವಲ್ಲಿ ಜಾಸ್ತಿ ಇರಬಹುದು. ಅವರನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗಿ ನಿಯಮಾನುಸಾರ ಮಾಡಿ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತೀವಿ. ಮತ್ತೆ ಇದಕ್ಕೊಂದು ತಾಲೂಕು ಪಂಚಾಯತಿಯಲ್ಲಿ ಒಂದು ಸೋಷಿಯಲ್ ಆಡಿಟ್ ಅಂತ ಇದೆ, ಸಾಮಾಜಿಕ ಪರಿಶೋಧನೆ, ಆ ತಂಡ ಕೂಡ ಇದೆ. ಅದು ಕೂಡ ಸ್ವಲ್ಪ ನ್ಯಾಯಯುತವಾಗಿ ಇದು ನಡೀಬೇಕಂತ. ಒಟ್ಟಾರೆಯಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ನಿಯಮಾನುಸಾರ ಪಾರದರ್ಶಕವಾಗಿ ಜಾರಿ ಆಗ್ತದೆ.
2: ಒಟ್ಟಿನಲ್ಲಿ ಈ ವಿಬಿಜಿ ರಾಮ್ಜಿ ಅನ್ನುವಂತ ಯೋಜನೆ ಏನಿದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಅಗತ್ಯ ಇದೆ. ಅಧಿಕಾರಿಗಳು ಕೂಡ ಸೂಕ್ತ ಸಮಯದಲ್ಲಿ ಸಲಹೆ ಮಾರ್ಗದರ್ಶನ ಎಲ್ಲವನ್ನು ನೀಡ್ತಾರೆ. ಈಗ ಹೊಸದಾಗಿ ಬಂದಿರುವ ಈ ಯೋಜನೆಯ ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್.
3: ಈಗ ಕಾಮಗಾರಿಗಳು ನಾನು ಅದೇ ಹೇಳಿದೆ, ಜಲಭದ್ರತೆ, ಆಮೇಲೆ ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ, ಆಮೇಲೆ ವಿಪತ್ತು ಅಂತ ಹೇಳಿದೆ. ಈಗ ಜಲಭದ್ರತೆ ಅಂದ್ರೆ ಏನು, ಈಗ ಈ ಸಲ ನಾವು ನೋಡ್ತಾ ಇದ್ದೀವಿ ಮಳೆ ಕಡಿಮೆ ಆಗ್ತಾ ಇದೆ ಅಲ್ವಾ. ಸೊ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳೋ, ಕಳೆದ ಸಲ ಕೂಡ ನಾವು ಈ ಇದರಲ್ಲಿ ನಮಗೆ ತಾಲೂಕು ಪಂಚಾಯತ್ ಅಂದ್ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಜನರಿಗೆ ಕುಡಿಯುವ ನೀರನ್ನು ಕೊಡುವ ಜವಾಬ್ದಾರಿ ಕೂಡ ನಮಗೆ ಇದೆ. ಸೊ ಕಳೆದ ಸಲ ಈ ಲಾಸ್ಟ್ಗೆ ಹೋಗುವಾಗ ಅಂದ್ರೆ ಈ 26ನೇ ಸಾಲಿನಲ್ಲಿ ಸ್ಟಾರ್ಟಿಂಗ್ಗೆ ಮಳೆ ಆಗಿಲ್ಲ, ಪೂರ್ವ ಮುಂಗಾರು ಸ್ವಲ್ಪ ಕಡಿಮೆ ಆಯಿತು. ಸೊ ಆದ್ರಿಂದ ಬೆಳ್ತಂಗಡಿಯಲ್ಲಿ ತುಂಬಾ ಕಡೆ ನಾವು ಹೊಸ ಕೊಳವೆ ಬಾವಿಗಳನ್ನು ಕೊರೆಯಬೇಕಾಗಿ ಬಂತು, ಕೆಲವು ಕಡೆ ಕುಡಿಯುವ ನೀರಿನ ಶಾರ್ಟೇಜ್ ಆಯಿತು, ಆ ತರ ಎಲ್ಲ ಸಮಸ್ಯೆಗಳು ಬಂತು. ಸೊ ಆದ್ರಿಂದ ಈ ಸಲ ಸರ್ಕಾರ ಇದನ್ನು ಜಲಭದ್ರತೆಯನ್ನು ಮನಗಂಡು ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಜಲ ಸಂರಕ್ಷಣೆ ಕಾಮಗಾರಿ ಅಂದ್ರೆ ಏನು, ಕೊಳವೆ ಬಾವಿಯನ್ನು ಮರುಪೂರಣ ಮಾಡಬಹುದು, ಡಿಫೆಕ್ಟ್ ಆದ ಅಂದ್ರೆ ಫೈಲ್ ಆದ ಬಾವಿಯನ್ನು ಮಾಡುವುದು ಬಾರಿ ಬೆಟರ್. ಅಂದ್ರೆ ಅದನ್ನು ತುಂಬಾ ಮುಚ್ಚಿ ಅದಕ್ಕೆ ಒಂದು ಇದರಿಂದ ನೀರು ಹೋಗಿ ಬೀಳುವಾಗೆ ಮಾಡಿದ್ರೆ ಭೂಗರ್ಭಕ್ಕೆ ನೀರು ಹೋಗ್ತದೆ. ಅಥವಾ ಈಗ ನಡೀತಾ ಇರುವ ಬೋರ್ವೆಲ್ ಅನ್ನು ಕೂಡ ನೀವು ಈಗ ಸರ್ವಿಸ್ ಇರುವಂತ ನೀವು ನೀರು ಎತ್ತುವಂತ ಬೋರ್ವೆಲ್ಗೂ ಕೂಡ ಹೋಗಿ ನೀರು ಬೀಳುವಾಗೆ ಅದಕ್ಕೊಂದು ಬೇರೆ ಆದ ಒಂದು ವ್ಯವಸ್ಥೆ ಇದೆ, ಫಿಲ್ಟರ್ ಎಲ್ಲ ಆಗಿ ಹೋಗಿ ನೀರು ಹಾಗೆ ಬೀಳುವಾಗೆ ಆ ತರ ಜಲ ಮರುಪೂರಣ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇಂಗು ಗುಂಡಿಗಳನ್ನೆಲ್ಲ ಮಾಡಬಹುದು, ಮತ್ತೆ ಈ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ನಾವು ಮಾಡಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬಹುದು, ನೀವು ಮಳೆ ನೀರನ್ನು ಸಂಗ್ರಹಿಸಿ ಇಟ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇನ್ನೊಂದಂದ್ರೆ ಗ್ರಾಮೀಣ ಮೂಲ ಸೌಕರ್ಯದಲ್ಲಿ ಈ ಸಲ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಶಾಲೆಯ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಬಹುದು, ಶಾಲೆ ಮೈದಾನ ಇರಬಹುದು, ಶಾಲೆ ಆವರಣ ಗೋಡೆ ಇರಬಹುದು, ಶಾಲೆ ಅಡುಗೆ ಕೋಣೆ ಇರಬಹುದು, ಶಾಲೆ ಆಟದ ಮೈದಾನ ಇರಬಹುದು, ಅಥವಾ ಶಾಲೆಗೆ ಒಂದು ಬಚ್ಚಲು ಗುಂಡಿ ಬೇಕಂದ್ರೆ ಅದಿರಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ಮಲ್ಲಿ ಏನಂದ್ರೆ 60-40 ಅಂದ್ರೆ ಕೂಲಿ 60, ಅದು ಕೂಲಿ ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಕೂಲಿ ಆಗ್ಬೇಕಲ್ಲಿ, ಮತ್ತೆ 40 ಮೆಟೀರಿಯಲ್, ಸೊ ಎರಡನ್ನು ಸೇರಿಸಿಕೊಂಡು ನೀವು ಮಾಡುವಾಗೆ ಅದನ್ನು ಮಾಡಿದ್ದಾರೆ. ಸೊ ಆದ್ರಿಂದ ಶಾಲೆಗೆ ಆಧಾರಿತ ಕಾರ್ಯಕ್ರಮ ಮಾಡಿ, ಅಂಗನವಾಡಿ ಕಟ್ಟಡ ರಚನೆ ಮಾಡಬಹುದು, ಅಂಗನವಾಡಿಗೆ ಆವರಣ ಗೋಡೆ ಮಾಡಬಹುದು, ಅದೇ ಬಚ್ಚಲು ಗುಂಡಿ ಅಂತದನ್ನು ಮಾಡಬಹುದು, ಸರ್ಕಾರಿ ಕಚೇರಿಗಳಿಗೆ ಕೂಡ ಆವರಣ ಗೋಡೆ ಕೂಡ ಮಾಡಬಹುದು ಅಂತ ಈ ಸಲ ಬಂದಿದೆ. ಸೊ ಅದನ್ನು ಕೂಡ ಮಾಡಬಹುದು. ಸೊ ಮತ್ತೆ ಗ್ರಾಮೀಣ ರಸ್ತೆ ಮಾಡಬಹುದು, ಗ್ರಾಮೀಣ ಮೋರಿ ಮಾಡಬಹುದು, ಆತರ ಎಲ್ಲ ಇದೆ, ಚರಂಡಿಗಳನ್ನೆಲ್ಲ ಮಾಡಬಹುದು, ಅದೆಲ್ಲ ಅವಕಾಶ ಇದೆ. ನಾವು ಅದೇ 60-40 ನೋಡ್ಕೋಬೇಕು, ಗ್ರಾಮದಲ್ಲಿ ಜನಗಳು ಕೆಲಸ ಮಾಡಬೇಕು, ಶ್ರಮದ ಕೆಲಸಗಳನ್ನು ಮಾಡಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ, ಅಷ್ಟು ಮಾನವ ದಿನ ಸೃಜನೆ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ನೀವು ಆದಷ್ಟು ಕೂಲಿ ಓರಿಯೆಂಟೆಡ್, ಈಗ ತೋಟಗಾರಿಕೆ ವರ್ಗಗಳೇನಾದ್ರೂ ಮಾಡಿದ್ರೆ ಜಾಸ್ತಿ, ಆಗ ಸ್ವಲ್ಪ ಮೆಟೀರಿಯಲ್ ಪೋರ್ಷನ್ ಅಲ್ಲಿ ಉಳಿತದೆ, ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗ್ರಾಮೀಣ ಜೀವನೋಪಾಯ ಚಟುವಟಿಕೆ, ಗ್ರಾಮೀಣ ಜೀವನೋಪಾಯದಲ್ಲಿ ತೋಟಗಾರಿಕೆ, ಆಮೇಲೆ ದನದ ಹಟ್ಟಿ, ಕೋಳಿ ಶೆಡ್, ಹಂದಿಗೂಡು ಅಂತದ್ದನ್ನೆಲ್ಲ ನೀವು ಮಾಡಬಹುದು. ಅವರ ಗ್ರಾಮೀಣ ಜೀವನೋಪಾಯಕ್ಕೆ ಬೇಕಾದ ಶೆಡ್ ಮಾಡಬಹುದು, NRLM ಶೆಡ್. ನಮ್ಮಲ್ಲಿ ಒಂದು ಸಂಜೀವಿನಿ ಯೋಜನೆ ಅಂತ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ನಡೀತಾ ಇರ್ತದೆ, ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಅದು ಏನಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ, ಅದು ಮಹಿಳೆಯರೇ ಭಾಗವಹಿಸಿ, ಅದಕ್ಕೆ ಕೂಡ ಅದಕ್ಕೆ ಪೂರಕವಾಗಿ ಒಗ್ಗಿಡಿಸಿಕೊಂಡು ಈ ವಿವಿಜಿ ರಾಮ್ ಜಿಲ್ಲೆ ಏನಂದ್ರೆ ಹೆಚ್ಚಿನ ಒತ್ತನ್ನು ಒಗ್ಗೂಡಿಸುವಿಕೆಗೆ ನೀಡಲಾಗಿದೆ, ಅದನ್ನು ಮಾಡಬಹುದು. ಲಾಸ್ಟ್ಗೆ ವಿಪತ್ತು, ವಿಪತ್ತು ನಾವು ಬೆಳ್ತಂಗಡಿಯಲ್ಲೇ ನೋಡ್ತಾ ಇದ್ದೇವೆ, ತುಂಬಾ ಕಡೆ ವಿಪತ್ತಿಂದ ಡ್ಯಾಮೇಜ್ ಗಳಾಗ್ತದೆ, ಇದರಿಂದ ಪ್ರವಾಹ ನಿಯಂತ್ರಣ ತಡೆಗೋಡೆಗಳನ್ನು ಮಾಡಬಹುದು, ಅಥವಾ ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ಈ ಮಳೆ ನೀರು ಹರಿದು ಹೋಗುವ ಚರಂಡಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಡೈವರ್ಷನ್ ಚಾನೆಲ್ ಗಳನ್ನು ಮಾಡಬಹುದು, ಅದೆಲ್ಲ ಮಾಡ್ಲಿಕ್ಕೆ ವಿಪತ್ತಿಗೆ ಇದು ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಒಂದು ಪೂರಕ ಗ್ರಾಮೀಣಾಭಿವೃದ್ಧಿ ಆಗ್ಲಿಕ್ಕೆ ಇದೊಂದು ಅಂದ್ರೆ ಇದರ ಕೇಂದ್ರ ಸರ್ಕಾರದ ಆಗಿದೆ ಅಂದ್ರೆ ವಿಕಸಿತ ಭಾರತ ಅಂದ್ರೆ 2040 ಆಗ್ಬೇಕು ಅನ್ನೋ ಇದರಿಂದ ಇದನ್ನು ಕೋರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಇದು ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ, ಮತ್ತೆ ಬಡತನ ನಿರ್ಮೂಲನಾ ಕಾರ್ಯಕ್ರಮವಾಗಿ ಕೂಡ ಇದು ಇರುತ್ತೆ.
2: ಒಟ್ಟಿನಲ್ಲಿ ಗ್ರಾಮಸ್ಥರ ಅಭ್ಯುದಯ ಈ ಒಂದು ಯೋಜನೆಯ ಮೂಲಕ ಚಾಲ್ತಿಗೆ ಬರುತ್ತದೆ ಅನ್ನುವಂಥದ್ದು ಬಹಳ ಸಂತಸದ ಸಂಗತಿ. ಇಷ್ಟೊತ್ತು ಈ ವಿಬಿಜಿ ರಾಮ್ಜಿ ಯೋಜನೆಯ ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಮ್ಮ ಸೀಮಿತ ಸಮಯದಲ್ಲಿ ನೀಡಿದಿರಿ ಸರ್. ಈ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್. ಇದುವರೆಗೆ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಅದರ ಕಾರ್ಯಗತ, ಈ ಯೋಜನೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಿ. ಹೀಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಕಾನೂನುಗಳು ಜನರ ಸುರಕ್ಷತೆ.
4: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
5: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
4: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
5: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
4: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
5: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
4: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
5: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
6: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
7: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
8: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
5: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
9: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
10: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
11: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
10: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಸಪ್ತಮಿ.
1: ನನ್ನ ಹೆಸರು ಆದ್ಯ.
0: ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ನಾಡಿನ ಉಸಿರು ಎಂದು ಹೇಳುತ್ತಾ, ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸುಂದರವಾದ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡವು ಕರ್ನಾಟಕದ ಅಧಿಕೃತ ಭಾಷೆಯಾಗಿದ್ದು ಕೋಟ್ಯಾಂತರ ಜನರ ಮಾತೃಭಾಷೆಯಾಗಿದೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಇದೆ. ಕನ್ನಡ ಭಾಷೆಯು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತದೆ. ಅನೇಕ ಕವಿಗಳು, ಸಾಹಿತಿಗಳು ಮತ್ತು ಬರಹಗಾರರು ಕವನ, ಕತೆ, ನಾಟಕ ಹಾಗೂ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಒಂದು ಸ್ಥಳದಲ್ಲಿ ಅಥವಾ ಊರಿನಲ್ಲಿ ವಾಸಿಸುವ ಜನರು ಮಾತನಾಡುವ ಭಾಷೆಯನ್ನು ಪ್ರಾದೇಶಿಕ ಭಾಷೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಕನ್ನಡದಲ್ಲಿ ಅನೇಕ ಪ್ರಾದೇಶಿಕ ಭಾಷೆಗಳಿವೆ. ಇಂದು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಪ್ರಾದೇಶಿಕ ಕನ್ನಡದ ಪರಿಚಯವನ್ನು ಮಾಡಲಿದ್ದೇವೆ. ಧಾರವಾಡ ಕನ್ನಡವು ಕನ್ನಡದ ಉಪಭಾಷೆಗಳಲ್ಲಿ ಒಂದಾಗಿದೆ. ಧಾರವಾಡ ಕನ್ನಡಕ್ಕೆ ತನ್ನದೇ ಆದ ವಿಶಿಷ್ಟ ಗತ್ತು, ಗಮ್ಮತ್ತು ಮತ್ತು ಗರಂ ಶೈಲಿಗೆ ಹೆಸರುವಾಸಿಯಾಗಿದೆ. ಹೊರನೋಟಕ್ಕೆ ಕೊಂಚ ಕಠಿಣವಾಗಿ ಅಥವಾ ಜೋರಾಗಿ ಮಾತನಾಡಿದಂತೆ ಕಂಡರೂ ಒಳಗಡೆ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿಯನ್ನು ಹೊಂದಿರುವ ಭಾಷೆ ಇದಾಗಿದೆ.
1: ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ 6ನೇ ತರಗತಿಯ ನಿಧಿ ಆರ್.ಕೆ. ಇವರು ಧಾರವಾಡ ಕನ್ನಡದಲ್ಲಿ ಧಾರವಾಡ ವಿಶೇಷತೆಯನ್ನು ಹೇಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ನಿಧಿ. ನಾನು 6ನೇ ತರಗತಿನಾಗ ಓದ್ತೇನೆ ರೀ. ನಾನು ಇವತ್ತು ನಿಮ್ಮ ಮುಂದೆ ಧಾರವಾಡನಾಗ ಕೆಲವೊಂದು ಪ್ರಮುಖ ಸ್ಥಳಗಳ ಬಗ್ಗೆ ಹೇಳಾಕ ನಿಮ್ಮ ಮುಂದೆ ನಿಂತೇನೆ ರೀ. ಧಾರವಾಡನಾಗ ವಿದ್ಯಾಸಂಸ್ಥೆಗಳು ಭಾಳ ಅದಾವ ರೀ. ಮತ್ತು ಬೇಂದ್ರೆ, ಕಣವಿ, ಗಿರೀಶ್ ಕಾರ್ನಾಡ್ ಅಂತಹ ಮಹಾಕವಿಗಳು ಜನಿಸಿದ್ದು ಊರ್ರಿ ಅದ. ಮತ್ತು ಧಾರವಾಡನಾಗ ಪೇಡ ಭಾಳ ಫೇಮಸ್ ಅದ ರೀ. ಅಲ್ಲಿ ಹಂಗೆ ರುಚಿ ಎಲ್ಲೂ ಸಿಗುವುದಿಲ್ಲರಿ. ಈಗ ಮತ್ತೆ ನಾವು ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಂಡ್ರೆ ಧಾರವಾಡನಾಗ ಸಿದ್ಧಾರೂರ ಮಠ, ಆಮೇಲೆ 3000 ಮಠ, ಉಣ್ಕಲ್ಕೇರಿ, ಚಂದ್ರಮೌಳೇಶ್ವರ ದೇವಸ್ಥಾನ, ರಾಣಿ ಚೆನ್ನಮ್ಮ ಸರ್ಕಲ್, ನುಗ್ಗಿಕೇರಿ ಹನುಮಂತ ದೇವಸ್ಥಾನ, ಗಾಯತ್ರಿ ತೋಫಾನ, ಕರ್ನಾಟಕ ವಿಶ್ವವಿದ್ಯಾಲಯ, ಇಸ್ಕಾನ್ ಟೆಂಪಲ್, ಆಮೇಲೆ ಮುರುಘಾ ಮಠ ಇದ್ರಿ. ಈಗ ನೀವೆಲ್ಲ ಧಾರವಾಡನಾಗ ಇದ್ದ ಪ್ರಮುಖ ಸ್ಥಳಗಳನ್ನು ನೋಡಾಕ ಬರ್ರಿ. ಈ ಮಾತನ್ನು ಹೇಳಿ ನಾನು ಧಾರವಾಡ ಕನ್ನಡ ಮಾತನ್ನು ಮುಗಿಸ್ತೇನೆ ರೀ. ಧನ್ಯವಾದಗಳ್ರಿ.
1: ಮೈಸೂರು ಕನ್ನಡವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ವಿಶೇಷವಾಗಿ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಾತನಾಡುವ ಕನ್ನಡ ಭಾಷೆಯಾಗಿದೆ. ಇದೀಗ 8ನೇ ತರಗತಿಯ ದೀಪ್ತಿ, 9ನೇ ತರಗತಿಯ ಲಿಖಿತ ಹಾಗೂ 6ನೇ ತರಗತಿಯ ಮನಸ್ವಿ ಎನ್ ಇವರು ಮೈಸೂರಿನ ದಸರಾ ಉತ್ಸವ ಹಾಗೂ ಕೃಷಿಯ ಬಗ್ಗೆ ಹೇಳಲಿದ್ದಾರೆ.
3: ನಮ್ಮ ಈ ಮೈಸೂರು ದಸರಾ ಬಂತು ಅಂದ್ರೆ ಸಾಕು, ಆ ಖುಷಿನೇ ಬೇರೆ ಕಣ್ರಿ. ನಮ್ಮ ಅರಮನೆ ಲೈಟಿಂಗು ನೋಡೋಕೆ ಎರಡು ಕಣ್ಣು ಸಾಲಲ್ಲ. ದಸರಾ ಅಂದ್ರೇನೆ ಅಷ್ಟೊಂದು ಜೋರಾಗಿರ್ತದೆ. ಅಭಿಮನ್ಯು ಆನೆ ಆ ಗತ್ತಿನಲ್ಲಿ ಚಿನ್ನದಂಬಾರಿ ಹೊತ್ತೋರಟ್ರೆ ಸಾಕು, ನೋಡೋಕೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಬನ್ನಿ ಮಂಟಪದ ಹತ್ರ ಆ ಪಂಚಿನ ಕವಾಯತು ನೋಡೋಕೆ ಜನ ಮಗ್ಗಿ ಬಿದ್ದು ಹೋಗ್ತಾರೆ ಗೊತ್ತಾ. ಮನೆ ಮನೆಯಲ್ಲೂ ಆ ದಸರಾ ಗೊಂಬೆಗಳ ಜೋಡಿಸಿರೋದನ್ನ ನೋಡ್ತಾ ಇದ್ರೆ ಮನ್ಸಿಗೆ ಒಂಥರ ಆನಂದ ಕಣ್ರಿ. ದೇಶ ವಿದೇಶದಿಂದ ಜನರೆಲ್ಲ ನಮ್ಮ ಮೈಸೂರಿಗೆ ಹರಿದು ಬರ್ತಾರಲ್ಲ, ಅದೇ ನಮ್ಗೆ ಒಂಥರ ಹೆಮ್ಮೆ. ಮೈಸೂರು ಎಕ್ಸಿಬಿಷನ್ ಅಲ್ಲಿ ಆ ಚುರುಮುರಿ ತಿನ್ಕೊಂಡು ಸುತ್ತಾಡೋ ಮಜಾನೇ ಬೇರೆ ಗುರು. ಇನ್ನೇಕೆ ತಡ, ನೀವೆಲ್ಲ ಯಾವಾಗ ಬರ್ತಿದ್ದೀರಾ ನಮ್ಮ ಮೈಸೂರು ಹಬ್ಬಕ್ಕೆ, ಬಂದು ಸೇರ್ಕೊಳ್ಳಿ.
4: ರಜೆ ಸಿಕ್ಕರೆ ಸಾಕು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಅಲ್ಲಿಂದ ಇಡೀ ಊರನ್ನ ನೋಡೋದು ಸಖತ್ ಖುಷಿ ಕೊಡುತ್ತೆ. ಅದರ ಜೊತೆ KRS ಡ್ಯಾಮ್, ಬೃಂದಾವನ ಗಾರ್ಡನ್ಸ್, ಕಾರಂಜಿ ಕೆರೆ ಮತ್ತೆ ಜಗನ್ಮೋಹನ ಅರಮನೆಯಲ್ಲಿ ಕಾಲ ಕಲಿಯುವುದು ಎಲ್ಲರಿಗೂ ಒಂಥರ ಇಷ್ಟ. ಇನ್ನು ತಿಂಡಿ ಊಟದ ವಿಷಯಕ್ಕೆ ಬಂದ್ರೆ ಮೈಸೂರು ಅಂದ್ರೆ ಫುಡ್ ಪ್ರಿಯರ ಸ್ವರ್ಗ. ಬಾಯಲ್ಲಿಟ್ಟರು ಕರ್ಗೋ ಮೈಸೂರು ಪಾಕ್ ತಿನ್ನದವರು ಯಾರೂ ಇರಲ್ಲ. ಹಾಗೆ ಸಂಜೆ ಟೈಮ್ ಹಳೆ ಮಾರ್ಕೆಟ್ನ ಹನುಮಂತ್ ಪಲಾವ್ ತಿನ್ನೋ ಮಜಾನೇ ಬೇರೆ. ಇದರ ಜೊತೆಗೆ ಮೈಸೂರು ಮಲ್ಲಿಗೆ ಮತ್ತೆ ಮೈಸೂರು ರೇಷ್ಮೆ ಸೀರೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇಷ್ಟೆಲ್ಲ ಫೇಮಸ್ ಆಗಿರೋ ಮೈಸೂರು ಕನ್ನಡ ಭಾಷೆ ಇಲ್ಲಿನ ಜನರು ಮಾತಾಡೋ ಮೃದು ಗೌರವಯುತ ಆಗಿರುತ್ತದೆ. ಯಾರನ್ನೇ ಆದರೂ ಬನ್ನಿ ಸ್ವಾಮಿ ಹೇಳಿ ಕಣ್ರಿ ಅಂತ ತುಂಬಾ ಮರ್ಯಾದೆಯಿಂದ, ಪ್ರೀತಿಯಿಂದ, ಉತ್ತಮ ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇಂಥ ಊರು ನಮ್ಮ ಕರ್ನಾಟಕದಲ್ಲಿ ಇರೋದು ನಿಜಕ್ಕೂ ನಮ್ಮ ಹೆಮ್ಮೆ.
2: ಅಷ್ಟೇ ಅಲ್ಲ ಕಣ್ರಿ, ಮೈಸೂರು ಸುತ್ತಮುತ್ತ ಇರೋ ಪ್ರಕೃತಿ, ಕಾಡು ಮತ್ತೆ ನಮ್ಮ ರೈತರ ಕೃಷಿ ಪದ್ಧತಿ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಮೈಸೂರು ಹತ್ರನೇ ಇರೋ ಬಂಡೀಪುರ ಮತ್ತೆ ನಾಗರಹೊಳೆ ಕಾಡುಗಳು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅಲ್ಲಿರೋ ಹಚ್ಚ ಹಸಿರು ಹುಲಿ ಆನೆಗಳ ಗಂಭೀರ್ಯ ನೋಡಕ್ಕೆ ಜನ ಸಾಲುಗಟ್ಟಿ ಬರ್ತಾರೆ. ಇನ್ನು ನಮ್ಮ ಮೈಸೂರು ಭಾಗದ ಕೃಷಿ ವಿಷಯಕ್ಕೆ ಬಂದ್ರೆ ಅಲ್ಲಿನ ರೈತರು ಪ್ರಕೃತಿಯನ್ನು ದೇವರ ತರ ನಂಬಿ ಕೃಷಿ ಮಾಡ್ತಾರೆ. ಕಾವೇರಿ ಮತ್ತೆ ಕಪಿಲ ನದಿಯ ನೀರುಗಳನ್ನು ನಂಬಿಕೊಂಡು ಭತ್ತ, ರಾಗಿ, ಕಬ್ಬು, ಶುಂಠಿ ಮತ್ತೆ ತರಕಾರಿ ತರಕಾರಿಗಳನ್ನು ಸಖತ್ತಾಗಿ ಬೆಳೆಸ್ತಾರೆ. ಪ್ರಕೃತಿಯನ್ನು ಉಳಿಸಿಕೊಂಡು ಕಾಡನ್ನು ಬೆಳೆಸಿಕೊಂಡು ಕೃಷಿ ಮಾಡುವುದು ಹೇಗಂತ ಮೈಸೂರು ಜನ ಮತ್ತೆ ಮೈಸೂರು ಮಣ್ಣನ್ನು ನೋಡಿ ಕಲಿಬೇಕು ಸ್ವಾಮಿ. ಇಂಥ ಅದ್ಭುತ ನಿಸರ್ಗದ ಮಡಿಲಲ್ಲಿ ಇರೋ ನಮ್ಮ ಮೈಸೂರು ನಿಜಕ್ಕೂ ಒಂದು ದೇವಲೋಕ ಇದ್ದಂಗೆ.
1: ಕುಂದಾಪುರ ಕನ್ನಡ, ಇದು ಹಳೆಗನ್ನಡದ ಕೆಲವು ಹಳೆಯ ಪದಗಳನ್ನು ಮತ್ತು ಉಚ್ಚಾರಣಾ ಶೈಲಿಯನ್ನು ಇಂದಿಗೂ ಉಳಿಸಿಕೊಂಡಿದೆ. ಇದೀಗ 6ನೇ ತರಗತಿಯ ನಿಶಿಕಾ ವೈ ಪೂಜಾರಿ ಇವರು ಕುಂದಾಪುರ ಕನ್ನಡದಲ್ಲಿ ಮಳೆಯ ಕುರಿತು ಮಾತನಾಡಲಿದ್ದಾರೆ.
5: ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ನಿಶಿಕಾ. ನಾನು ಈಗಳಿಕೆ ಕುಂದಾಪುರ ಕನ್ನಡದಂಗೆ ಮಾತಾಡೋಕ್ಕೆ ನಿಮ್ಮೆದುರು ಬಂದು ನಿಂತ್ಕೊಂಡಿದ್ದೇನೆ. ಇವತ್ತು ಭಾರೀ ಮಳೆ ಬಂದಿತ್ತು. ಮಳೆ ಬಂದ್ರೆ ನೆಲ ತಂಪಾತ್. ಮಳೆಗಾಲ ಅಂದ್ರೆ ನಂಗೆ ತುಂಬಾ ಇಷ್ಟ. ಮಳೆ ನೀರಿನಿಂದ ಬೆಳಗ್ಗೆ ಭಾರಿ ಉಪಕಾರ ಆತ್. ಮಳೆ ಜಾಸ್ತಿ ಬಂದ್ರೆ ರಸ್ತೆ ಹಂಗೆ ನೀರು ನಿಲ್ಲತ್. ಮಳೆ ನೆನೆಸ್ಕೊಂಡ್ರೆ ಜ್ವರ ಬತ್ತದ್. ಸಣ್ಣ ಮಕ್ಳು ಮಳೆಯಲ್ಲಿ ಆಟ ಆಡತ್ರು. ಗುಡುಗು ಮಿಂಚು ಬಪ್ಪತ್ತಿಗೆ ಜಾಗೃತಿ ಇರ್ಬೇಕು. ಮಳೆಗಾಲದಲ್ಲಿ ಬಿಸಿ ಬಿಸಿ ಚಾ ಕುಡಿಕೆ ಭಾರಿ ಲಾಯಕ್ಕಾತ್. ಧನ್ಯವಾದಗಳು.
4: ಹವ್ಯಕ ಕನ್ನಡ, ಹವ್ಯಕ ಕನ್ನಡವು ಒಂದು ಪ್ರಮುಖ ಪ್ರಾದೇಶಿಕ ಉಪಭಾಷೆಯಾಗಿದೆ. ಇದನ್ನು ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ವಾಸಿಸುವ ಹವ್ಯಕ ಸಮುದಾಯದವರು ಮಾತನಾಡುತ್ತಾರೆ. ಇದರ ಉಚ್ಚಾರಣೆ ಮತ್ತು ಪದಪ್ರಯೋಗವು ಸಾಮಾನ್ಯ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ.
1: ನಮ್ಮ ಶಾಲಾ ವಿದ್ಯಾರ್ಥಿಗಳಾದ 6ನೇ ತರಗತಿಯ ಮಾನ್ವಿ ಭಟ್ ಹಾಗೂ ಅಭಿರಾಮ್ ಕೆ ಭಟ್ ಇವರು ಹವ್ಯಕ ಕನ್ನಡದಲ್ಲಿ ಕಲ್ಪವೃಕ್ಷದ ಬಗ್ಗೆ ಪ್ರಸ್ತುತಪಡಿಸಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹವ್ಯಕ ಕನ್ನಡದಲ್ಲಿ ಮಾತಾಡಲಿದ್ದೆ. ನಮಗೆಲ್ಲ ಗೊಂತಿಪ್ಪ ಹಾಗೆ ತೆಂಗಿನ ಮರದ ತುಂಬಾ ಪ್ರಯೋಜನ ಇದ್ದು, ಹಾಗಾಗಿ ತೆಂಗಿನ ಮರವ ನಾವು ಕಲ್ಪವೃಕ್ಷ ಹೇಳಿ ಹೇಳ್ತು. ತೆಂಗಿನ ಮರ ಯಾವಾಗಲೂ ತೆಂಗಿನಕಾಯಿಗೆ ಪ್ರಸಿದ್ಧ. ನಮಗೆ ಅಡಿಗೆಗೆ ತೆಂಗಿನಕಾಯಿ ಬೇಕೇ ಬೇಕು. ಕೊದಿಲು, ಮೇಲಾರ, ಮೆಣಸ್ಕಾಯಿ, ಅವಿಲು, ತಂಬುಳಿ ಅಂತ ಮಾಡ್ತಾರೂ ನಮಗೆ ತೆಂಗಿನಕಾಯಿ ಇಲ್ಲದೆಡಿಯ. ಒಣಗಿದ ತೆಂಗಿನಕಾಯಿಗೆ ಎಂಗಳ ಭಾಷೆಯಲ್ಲಿ ಗೋಟುಕಾಯಿ ಹೇಳುದು. ಈ ಗೋಟುಕಾಯಿಂದ ನಮಗೆ ತೆಂಗಿನೆಣ್ಣೆ ಮಾಡ್ಲಾವ್ತು. ಹಾಗೆಯೇ ಗೋಟುಕಾಯಿ ಚಟ್ನಿ ಹೊಡಿ ಕೂಡ ಲಾಯಕ್ಕಾವ್ತು. ಇನ್ನು ಬೊಂಡ ಅಂತೂ ನಮ್ಮ ದೇಹದ ಉಷ್ಣಾಂಶ ಕಮ್ಮಿ ಮಾಡ್ಲೆ ತುಂಬಾ ಉಪಕಾರ ಆವ್ತು. ಬೊಂಡ ದೇವರ
7: ನಿಲ್ಲು ನಿಲ್ಲು, ಆನು ಹೇಳ್ತೆ. ಬೊಂಡ ದೇವರ ಅಭಿಷೇಕಕ್ಕೂ ಬೇಕಾವ್ತು. ಇದಿಷ್ಟು ತೆಂಗಿನ ಫಲದ ಬಗ್ಗೆ ಹೇಳಿರೆ, ತೆಂಗಿನ ಮರಂದಲೂ ನಮಗೆ ತುಂಬಾ ಉಪಯೋಗ ಇದ್ದು. ಹಸಿ ಮಡಲಿನ ನಾವು ಭೂತಾರಾಧನೆಯಲ್ಲಿ ವೇಷಭೂಷಣಕ್ಕೆ ಉಪಯೋಗಿಸುತ್ತವು. ಹಸಿ ಮಡಲಿಂದ ಆಟ ಸಾಮಾನು ಎಲ್ಲ ತಯಾರು ಮಾಡ್ಲಾವ್ತು. ಒಣಗಿದ ಮಡಲಿಂದ ನಾವು ಕಸ ಉಡುಗಲೆ ಹಿಡ್ಸೂಡಿ ಮಾಡ್ಲಾವ್ತು. ನಮ್ಮ ಹಳ್ಳಿ ಮನೆಯಲ್ಲಿ ಒಲೆಗೆ ಕಿಚ್ಚು ಹಿಡಿಸುಲೆ ಮಡಲು ತುಂಬಾ ಉಪಯೋಗಿಸುತ್ತವು. ಹಾಗೆ ಬಿಸಿನೀರು ಕೊಟ್ಟಗೆಲಿ ಬಿಸಿನೀರು ಕಾಸುಲುದೆ ಮಡಲು ಬೇಕಾವ್ತು. ಗಣಪತಿ ಹೋಮದ ಸಂದರ್ಭದಲ್ಲಿ ಹೋಮಕುಂಡಕ್ಕೆ ಹಾಕುಲುದೆ ಮಡಲಿನ ಕಟ್ಟ ತಯಾರು ಮಾಡ್ತವು. ಅದಕ್ಕೆ ಶಾಕೋಲು ಹೇಳಿ ಹೇಳ್ತವು. ಬಿದ್ದ ಮರದ ತುಂಡುಗಳ ಮನೆ ಮಾಡಿಂಗೆ ಪಕ್ಕಾಸು ಅಡ್ಡ ಎಲ್ಲ ಮಾಡ್ಲೆ ಉಪಯೋಗಿಸುತ್ತವು. ಕುಂಬಾದ ಮರ ಆದರೆ ಒಲೆಗೆ ಹೇಳಿ ಮಾಡಿಸಿದ ಸೌದಿ ಆವ್ತು. ತೆಂಗಿನ ಮರಂದ ಬೀಳುವ ಸಣ್ಣ ಸಣ್ಣ ಎಳತ್ತು ಕಾಯಿಗೆ ಚೆಂಡುಪ್ಪಾಳೆ ಹೇಳ್ತವು. ಚರ್ಮ ರೋಗಂಗ ಎಲ್ಲ ಕಮ್ಮಿ ಆವ್ತು. ಹೀಗೆ ತೆಂಗಿನ ಮರದ ಎಲ್ಲ ಭಾಗಗಳಲ್ಲಿಯೂ ಹತ್ತು ಹಲವು ಉಪಯೋಗಂಗ ಇದ್ದು. ಧನ್ಯವಾದಂಗ.
4: ಕರ್ನಾಟಕದ ಹಳೆಯ ಮೈಸೂರು ಭಾಗದ ಕುಂಬಾರರು ಕುಂಬಾರ ಭಾಷೆಯನ್ನು ಮಾತನಾಡುತ್ತಾರೆ. ಇದೀಗ 6ನೇ ತರಗತಿಯ ಸನ್ನಿಧಿ ಜಿ ಕುಲಾಲ್ ಇವರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕುಂಬಾರ ಕನ್ನಡದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ.
8: ನಾನು ಸನ್ನಿಧಿ. ನಾನೇ ಈಗ ಕುಂಬಾರ ಅರೆ ಭಾಷೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಜಿ ಅವರ ಬಗ್ಗೆ ಒಂದು ಎರಡು ಸಾಲ ಹೇಳುಲ್ಲೆ. 1968 21ನೇ ಧರ್ಮಾಧಿಕಾರಿಯಾಗಿದೆ ಅಧಿಕಾರ ವಹಿಸಿದ್ರೆ ಅವರ ಮುಂದೆ ತುಂಬಾ ಸವಾಲು ಬಂದಡೆಲ್ಲ ಅವರು ತೋರಿಸಿದ ಧೈರ್ಯನೇ ಅವರ ಇಂದು ವಿಶ್ವ ಪ್ರಖ್ಯಾತನಾಗಿದ್ದು ಮಾಡಿತು. ಪೀಠ ಇಬ್ಬರಕ ಮುಂದೆ ಅವರ ಪರಂಪರೆ ಪಾಲಿಸಿದ ಕೆಲಸ ವಹಿಸಿಕೊಂಡು ಬಂದರು. ವೀರೇಂದ್ರ ಹೆಗ್ಡೆ ಜಿ ಅವರು ನೋಡಿದ ರೀತಿ ಇಂದು ಧರ್ಮಸ್ಥಳ ಜಗತ್ತಲ್ಲಿ ವರ್ಣನೆಗೊಂಡಿತು. ಅನ್ನದಾನ, ಅಭಯದಾನ, ವಿದ್ಯಾದಾನ ಎಂದಿದೆ ವಿವಿಧ ದಾನಲಿ ಪರಂಪರೆ. ಧರ್ಮಸ್ಥಳ ತುಂಬೇ ಅಭಿವೃದ್ಧಿ ಆಯಿತು. ಧನ್ಯವಾದ.
1: ಮಂಗಳೂರು ಕನ್ನಡ. ಮಂಗಳೂರು ಕನ್ನಡ ಎಂಬುದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವ ಕನ್ನಡದ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಒಂದಾಗಿದೆ. ಇದೀಗ 6ನೇ ತರಗತಿಯ ಸುರಾನಿ ಬಿಎಸ್ ಇವರು ಮಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವ ಮೀನುಗಾರಿಕೆಯ ಕುರಿತು ಮಂಗಳೂರು ಭಾಷೆಯಲ್ಲಿ ಅಭಿವ್ಯಕ್ತಪಡಿಸಲಿದ್ದಾರೆ.
9: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುರಾನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಂತ ಗೊತ್ತುಂಟ, ನಾನು ಇವತ್ತು ಮೀನಿನ ಕುರಿತು ಮಾತಾಡಲು ಬಂದಿದ್ದೇನೆ. ನಮ್ಮ ಕರಾವಳಿ ಭಾಗವು ಮೀನುಗಾರಿಕೆಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಜನರಿಗೆ ಮೀನು ಇಲ್ಲದಿದ್ದರೆ ಆಗುವುದೇ ಇಲ್ಲ. ಭೂತೈ, ಬಂಗುಡೆ, ಅಂಜಲ್, ಸಿಗಡಿ ಮುಂತಾದ ತಾಜಾ ಸಮುದ್ರ ಮೀನುಗಳು ಮಂಗಳೂರಲ್ಲಿ ಉಂಟು. ನಿಮಗೆ ಗೊತ್ತುಂಟಾ, ನಮ್ಮ ಮೀನುಗಾರರು ಸಮುದ್ರಕ್ಕೆ ಹೋಗಿ ಕಷ್ಟಪಟ್ಟು ಬಗೆ ಬಗೆಯ ತಾಜಾ ಸಮುದ್ರ ಮೀನುಗಳನ್ನು ತರುತ್ತಾರೆ ಮಾರಾಯರೆ. ಎಂತ ಗೊತ್ತುಂಟಾ, ನಮ್ಮ ಮೀನು ಮಾರ್ಕೆಟ್ನಲ್ಲಿ ಭಾರೀ ಚೊರೆಪಟ್ಟು ಮಾರೆ. ಕಮ್ಮಿಗೆ ಕೊಡಿ ಕಮ್ಮಿಗೆ ಕೊಡಿ ಅಂತ ಜನರು ಕೇಳುತ್ತಾರೆ. ಕಡಿಮೆಗೆ ಕೊಟ್ರೆ ಲಾಸ್ ಯಾರಿಗೆ? ನಮಗೆ ಅಲ್ವಾ? ಮತ್ತೆ ನಾನು ಅವರಿಗೆ ಸರಿ ಬೈದೆ, ಆದ್ರೆ ಅವರನ್ನು ನಾನು ಹೇಗಾದರೂ ಮಂಗ ಮಾಡಿ ಕಳಿಸಿದೆ ಆಯ್ತಾ. ನಿಮಗೆ ಗೊತ್ತಿಲ್ವಾ ನಮ್ಮ ಮಂಗಳೂರಿನವರು ಎಷ್ಟು ಹುಷಾರು ಗೊತ್ತುಂಟ? ಮತ್ತೆ ಬರುವಾಗ ಅವರದ್ದು ಅದೇ ರಾಗಮರೆ. ಅವರಿಗೆ ಎಂತ ಗೊತ್ತುಂಟು ನಮ್ಮ ಕಷ್ಟ ಅಲ್ವಾ? ಈ ಎರಡು ಮಾತುಗಳನ್ನು ಮಂಗಳೂರು ಕನ್ನಡದಲ್ಲಿ ಮಾತಾಡಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.
1: ಉತ್ತರ ಕರ್ನಾಟಕದ ಪ್ರಾದೇಶಿಕ ಕನ್ನಡವು ತನ್ನದೇ ಆದ ವಿಶಿಷ್ಟ ಪದಪ್ರಯೋಗ, ಉಚ್ಚರಣೆ ಮತ್ತು ಮಾತಿನ ದಾಟಿಯನ್ನು ಹೊಂದಿದೆ. ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ. ಇದೀಗ 10ನೇ ತರಗತಿಯ ಅಕ್ಷರ್ ಹಳೆಮನೆ ಇವರು ಉತ್ತರ ಕನ್ನಡದ ಭಾಷೆಯಲ್ಲಿ ಹಾಸ್ಯದ ಮಾತುಗಳನ್ನಾಡಿ ಮನರಂಜಿಸಲಿದ್ದಾರೆ.
10: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಿರ ಅನ್ಕೊಂತೀನಿ. ನಾನು ರಾಯಚೂರು ಹುಡುಗ. ರಾಯಚೂರು ಅಂದ್ರೆ ನೆನಪಾಗೋದು ಬಿಸಿಲು, ಕರಿಮಣ್ಣು ಮತ್ತೆ ಕರಿ ಜನ. ರಾಯಚೂರು ಅಂದ್ಮೇಲೆ ಒಂದು ಮಾತೈತೆ. ಒಂದು ಬೇರೆ ಒಬ್ಬತ್ತ ಕುರುಡ ಬಸ್ಸಾಗ ರಾಯಚೂರಿಗೆ ಬರಕತ್ತಿದ್ನಂತ. ಬಸ್ ಬಂದು ನಿಂದ್ರಿಸಿ ಚಿಸ್ ಅಂತ ಸೌಂಡ್ ಮಾಡಿತ್ತು. ಸೌಂಡ್ ಕೇಳಿ ಕುರುಡುಗ ಬಸ್ ನಿಂದ್ರಿಸೈತಪ್ಪ ಅಂತ ಗೊತ್ತಾಯಿತು. ಯಾವ್ರು ಬಂದದ ಅಂತ ಕೇಳಾಕ ಹೊರಗೆ ತಲೆ ಹಾಕಿ ದಾರಿಗೆ ಹೋಗೋನ್ನ ಕೇಳ್ದ. ಅಣ್ಣ, ಇದು ಯಾವ್ರ ಅಣ್ಣ ಅಂತ. ಯಾರನ್ನ ಕೇಳಿದ್ನೋ? ಆತ ರಾಯಚೂರಿನತ್ತ. ಬೋರ್ಡಾಗ ಏನು ಬರ್ದದ ಕಾಣಲ್ಲೇನಲಿ ಅಂತಂದ. ಕುರುಡ ಪಾಪ, ಹೌದಣ್ಣ ಕಾಣದಿಲ್ಲ ನೋಡು ಅಂತಂದ. ನಮ್ಮತ್ತ ಸಿಟಿಗೇರಿಬಿಟ್ಟ. ಏನಲೇ ಎದುರು ಮಾತಾಡ್ತೆ, ನೋಡ್ಕೊಂಡು ಮಾತಾಡಕ್ ಬರಲ್ಲೇನು ಅಂತ ಗದರಿಸಿ ಕೇಳಿದ. ಇಲ್ಲಣ ನೋಡ್ಕೊಂಡು ಮಾತಾಡಕ್ ಬರಲ್ಲ ಅಂತ ಪಾಪ ಕುರುಡ ಮತ್ತೆ ಅಂದ. ಪಗಾಪ, ನಮ್ ರಾಯಚೂರತ್ತ ಬಯ್ಯಕ ಶುರು ಮಾಡಿದ ನೋಡ್ರಿ. ಹಂಗ ಹಿಂಗ ಬೈಲಿಲ್ಲ, ಕೇಳಿದವನ್ ಕಿವಿ ಉದುರ್ಬಿಡ್ಬೇಕು. ಅವಾಗ ಬಸ್ ಆಗಿರೋರಿಗೆ ಎಲ್ಲರಿಗೂ ಬೋರ್ಡ್ ನೋಡ್ಲಾರ್ದಾನೆ ಅರ್ಥ ಆಯ್ತಂತ ಬಯ್ಯ ಮಂದಿ ಬಂದಾರಂದ್ರೆ ರಾಯಚೂರು ಬಂತು. ನಮ್ ಕಡೆ ಚಾಕುಡೆ ಹುಚ್ಚು ಬಾರಿ. ಒಂದ್ಸತಿ ದಾರೆಗೊಂಟಿದ್ದೆ, ಇನ್ನೊಬ್ಬತ್ತ ನನ್ ಮುಂದೆ ಬರಕತ್ತಿದ್ದ. ನಾನು ಕೇಳಿದೆ, ಏನಣ್ಣ ಎಲ್ಲಿಗೊಂಟಿದಿ? ಎಲ್ಲಿಗಿಲ್ಲಲೇ, ಇಲ್ಲೇ ಚಾಕುಡೇಮಂತ ಅಂತ ಆತ ಅನ್ನಪ್ಪ. ನಾನು ಮೊಬೈಲ್ ನೋಡಿದೆ, ಟೆಂಪರೇಚರ್ 40 ಡಿಗ್ರಿ, ಟೈಮು ಮಧ್ಯಾಹ್ನ 1:23. ಆತನ ಮುಖ ನೋಡಿದೆ. ಚೂರು ಬಿಸಿ ಮಾಡ್ಕೊಂಡು ಕುಡಿಯೋಣ, ಹಂಗೆ ಕುಡಿದ್ರೆ ಬರೀ ICU ಆಗ್ತಾರಂತಂದೆ. ಇದನ್ನ ನಮ್ಮ ರಾಯಚೂರಾಗ ನಡೆದ್ರೆ ನಮ್ಮಣ್ಣ ರಿಲ್ಯಾಕ್ಸ್ ಮಾಡಕ್ ಹೋಗತ್ತಾನ ಅಂತಾರ. ಇದೇ ಮಲ್ನಾಡಾಗ ನಡೀಲಿ ನೋಡಮ್. ಮಧ್ಯಾಹ್ನ ಸುಡಾ ಬಿಸಿಲಾಗಿ ಅವನನ್ನ ಚಾ ಕೊಡೇಕತ್ತಾನಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಮಾಡಕತ್ತಾನ ಅನ್ನಲ್ಲ, ಆಸ್ಪತ್ರೆಗೆ ಹೋಗಕ್ಕ ರೆಡಿ ಹಾಕತ್ತಾನ ಅಂತಂತಾರ. ಇನ್ನೊಂದು, ನಮ್ಮನೀಗ ಒಂದ್ಸಲ ಬೀಗರು ಬಂದಿದ್ರು. ನಮ್ಮ ತಾತ ಅವ್ರು ಬಂದಿದ್ ನೋಡಿ ಬೀಗರು ಬಂದಾರ, ನಾಲ್ಗಿ ಸುಡ್ರಲ್ಲಿ ನಾಲ್ಗಿ ಸುಡ್ರಿ ಅಂತಂದ. ಬೀಗರು ಬೆಂಗಳೂರವರು. ನಮ್ಮ ತಾತ ಹೇಳಿದ್ ಕೇಳಿ ಎದುರುಬಿಟ್ರು. ನಾಲ್ಗಿಗ ತ್ರಿಶಿರ ಚುಚ್ಕೊಂಡಂಗ ಏನನ್ನ ಮಾಡಿಸ್ತಾರೇನಪ್ಪ ಅಂತ ಅಂಜ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮವ್ವ ಟ್ರೇ ತಾಂಬಂದ್ಲು, ಚೂರು ಬಗ್ಗಿ ಬರೀ ಚಾ ವಾಟೆ ಕೊಟ್ಲು. ಅವಾಗ ಬೀಗರಿಗೆ ಅರ್ಥ ಆಯ್ತಂತ ನಾಲ್ಗಿ ಸುಡೋದಂತಂದ್ರೆ ಬರೀ ಚಾ ಕುಡಿಯೋದಷ್ಟೇ. ಚೂರತ್ತಾದ್ಮೇಲೆ ಊಟ ತಂದು ಕೊಟ್ಲು. ಏನು ವೆರೈಟಿ ಅಂತೀರ್ರಿ, ರೊಟ್ಟಿ, ಉಂಚೆಕಾರ, ಪುಂಡೆ ಪಲ್ಲೆ, ಷಂಡಿಗಿ, ಅನ್ನ, ಪಾಲಕ್ ಸಾರು, ಏನೇನೋ ಮಾಡಿದ್ಲು. ನಮ್ ಬಂದ ಬೀಗರು ನಮ್ಮ ಕಡೆ ಊಟ ತಿನ್ನೋಷ್ಟೊತ್ತಿಗ 3 ಗ್ಲಾಸ್ ನೀರು, 4 ಗುಲಾಬ್ ಜಾಮೂನ್ ತಿಂದಿದ್ರು. ಜಾಮೂನ್ ತಿಂದಾರಂತಂದ್ರೆ ಸ್ವೀಟ್ ಚಲೋ ಐತಂತ ಅರ್ಥ ಆಗ್ತದ. ಆದ್ರೆ 3 ಗ್ಲಾಸ್ ನೀರು ಕುಡಿದಿದ್ ನೋಡಿ ನಮಗೆ ಪಾಪ ಅನ್ಸಿತ್ತು, ನಾವು ಇಷ್ಟು ಖಾರ ಅಡುಗೆ ಮಾಡ್ತೀವೇನ್ರಿ ಅಂತ. ಊಟ ಆದ್ಮೇಲೆ ಮತ್ತೆ ಚಾ ತಂದು ಕೊಟ್ಲು ನಮ್ಮವ್ವ. ಬೀಗರು ಹೇಳಿದ್ರು, ಅಕ್ಕವ್ರೆ ನಾವು ಅವಾಗಲೇ ಚಾ ಕುಡಿದ್ವಲ್ಲ, ಅದು ಊಟದಕ್ಕಿಂತ ಮೊದಲು ಕುಡಿದ್ರಲ್ಲ ಅಂತ ನಮ್ಮವ್ವ ಮತ್ತೆ ಅಂದ್ಲು. ಬೀಗರಿಗ ಚಿಂತೆ ಆಯ್ತು, ಇವ್ರೇನಪ್ಪ ಗುಳಿಗೆ ಕೊಟ್ಟಂಗ ಕೊಡಕತ್ತಾರಲ್ಲ, ಊಟ ಆದ್ಮೇಲೊಂದು ಮೊದಲೊಂದು ಅಂತ ಅನ್ಕೊಂಡ್ರು. ಇಂಥವೆಲ್ಲ ನಮ್ಮ ಕಡೆ ಸಾಮಾನ್ಯ. ಇನ್ನ ಹೇಳಕ್ ಹೋದ್ರೆ ನಿಮ್ಮ ಇಡೀ ದಿನ ತಾಂತೀನಿ. ಅವಕಾಶ ಕೊಟ್ಟದಕ್ಕ ಧನ್ಯವಾದಗಳು.
0: ಕನ್ನಡವನ್ನು ಕಲಿಯುವುದರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಕನ್ನಡ ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ. ನಾವು ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕು.
1: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ದೀಪ್ತಿ, ಲಿಖಿತಾ, ಮನಸ್ವಿ ಎನ್ಎಸ್, ಸನ್ನಿಧಿ ಜಿ ಕುಲಾಲ್, ಅಭಿರಾಮ್ ಕೆ ಭಟ್, ನಿಶಿಕಾ ವೈ ಪೂಜಾರಿ, ನಿಧಿ ಆರ್ಕೆ, ಸುರಾನಿ ಬಿಎಸ್, ಮಾನ್ವಿ ಭಟ್, ಅಕ್ಷರ್ ಹಳೆಮನೆ. ನಿರೂಪಣೆಯಲ್ಲಿ ಆದ್ಯಾ ಎನ್ವಿ ಹಾಗೂ ಸಪ್ತಮಿ ಎಂಎಸ್.
0: ನಮ್ಮ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ,
1: ಸಿರಿಗನ್ನಡಂ ಗೇಲ್ಗೆ ಸರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
1: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂಥ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಸಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7, 8, 10 ಅಡಿ 20 ಅಡಿ ಆಳ ಬಾವಿಯನ್ನು ತೋಡೋದು, ನೀರು ಸಿಗುವುದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು 10-20 ಅಡಿ, ನೀರು ಸಿಗುವುದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಅಡಿ ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರುತ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7ನೇ ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23ನೇ ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29ನೇ ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5ನೇ ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ? ಹಣ ಮುಖ್ಯ ಆಗ್ತದ? ಬುದ್ಧಿವಂತಿಕೆ ಮುಖ್ಯ ಆಗ್ತದ? ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು. ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀಯ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದ್ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂತಹ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಮಾತಾಡ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷದ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಹೋಗು ಎನ್ನ ಬೇರೆ ಮೊದಲು ಕಟ್ಟಾದು ಜತ್ತಿನ ಅರ್ಪಣಿದ್ದೆ ಅಂತ ದೇಶವಾಯದ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಏನು ನೀನಾದ ಏನ ಕೇಳೋದಿಲ್ಲ ನಿಖಿಲ್ನ ಕೇಳಲಿ
1: ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಆಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
4: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
3: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
4: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
3: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
4: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
3: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನು ಬಳಸಬೇಡಿ.
4: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
5: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
6: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
7: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
8: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಅವರು ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
3: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
4: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನಿಗೆ 17 ವರ್ಷದ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮನೆ ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂತ ದೇಶಾಯದ್ದು ಅಂತಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.
5: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
6: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
6: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂಚ ಸಹಾಯಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಿ
4: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳಿಕೊಳ್ತೇನೆ.
5: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಇನ್ನೀಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ. ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ, ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನಿ.

ಫೆವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತ ನೋಡದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಮಾತಾಡಿ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಪದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತು ಅಲ್ಪನಿದ್ದೆ ಅಂತ ಸಹಾಯದ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದ ಎತ್ತಿನ ಅಲ್ಪನಿತ್ತೆ ಅಂತ ದೇಶಿ ಮಾತಾಡಲ ಬರ್ಲಿ ಗೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

0: ಸಂಸ್ಥೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
4: ಒಂದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM ತುಳು ಕಾರ್ಯಕ್ರಮ ಇತ್ತೆ. ಬಿ ಕೃಷ್ಣ ಕಾರಂತ್ ಮೇರ್ನ ಸುರುಟು ಕೆಲವು ತುಳು ಪದಕ್ಲಿನಿಕೇನಗ ಸುರುತ ಪದನು ಬರೆಯಿನಾರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್.

0: ಈತನೇಟ ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲೇನು ಕೇಂದರು. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕಗ ರೇಡಿಯೋ ನಿನಾದ 90.4 FM ಕೇಂದ್ರ ಮಾತ್ರೆಗಳ ಸೊಲ್ಮೆಲು.
1: ಮಾತ್ರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗ್ತು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತ್ರೆ ಲವಲಿ ಬೊಂಡ ಬರ್ಲಿ ಏನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವ ಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದ ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನು ರೂಪಿಸಿದಾತ. ಧ್ವನಿ ಎತ್ತಿದರೂ ಧ್ಯಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬೆಳೆಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರಿಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ, ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ, ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ, ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ, ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ, ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮದಾಗಲಿ, ಒಬ್ಬಂಟಿತನ ಕಾಡಿದರೂ ತನುಮನವು ಒಂದುಗೂಡಿರಲಿ, ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ, ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ, ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ, ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆಯಿಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಅಧಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ, ಕ್ಷಣ ಕ್ಷಣವೂ ಅಲುಗಾಡುವ ಕಣ್ಗಳಂತೆ ನಮ್ಮಿ ಚಂಚಲ ಮನವು, ಕ್ಷಣದಿ ಮೈ ಮರೆತರೆ ಅಲುಗಾಡಿಸಬಹುದು ಅಧಿಹರಿಯದ ನಿಲುವು. ಮುಂದಿನ ಶೀರ್ಷಿಕೆ ನೆನಪು. ಕಂಡ ಕನಸುಗಳ ಕ್ಷಣವೊಂದು ಕಣ್ಣೆದುರಿಗೆ ಹಾದುವುದಂತಾಯಿತು, ತಿರುಗಿ ನೋಡುವಷ್ಟರಲ್ಲಿ ಅದೊಂದು ನೆನಪಾಗಿ ಉಳಿದು ಬಿಟ್ಟಿತು, ಸಾಗಿದಾಗ ನೆನಪಿನ ಬೀದಿಯಲ್ಲಿ ನನಸಿನ ನಲಿವಿತ್ತು, ನಿಂದನೆಯ ನೋವಿತ್ತು, ಭರವಸೆಯ ಬೆಳಕಿನ ಹುರುಪಿತ್ತು, ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು, ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ, ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈ ಸೋಕಿಸುವ ತಂಗಾಳಿಯಾಗಿ, ಸಿಹಿಜೇನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ, ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ.
0: ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

ಭಾವಗೀತೆಯೊಂದಿಗೆ ಇಂದಿನ ಕನ್ನಡ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
4: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
3: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
4: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
3: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
4: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ

0: ಹಣ ಹೂಡಿಕೆ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ? ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ, ಅಂದ್ರೆ ಬಾಡಿಗೆ ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ, ಅಂದ್ರೆ ಸಿನಿಮಾ ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
1: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು, ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
1: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
0: ಧನ್ಯವಾದಗಳು.

0: ಮೀಡಿಯಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಎಲ್ಲ ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಪ. ಆತ್ಮೀಯ ಕೇಳುಗರೆ, ಇವತ್ತು ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಆರಂಭಗೊಂಡ ವಿಬಿಜಿ ರಾಮ್ಜಿ ಯೋಜನೆಯ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಭವಾನಿ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹಿಂದೆ ನರೇಗಾ ಅನ್ನುವಂತ ಒಂದು ಯೋಜನೆ ಇತ್ತು, ಈಗ ಅದು ವಿಬಿಜಿ ರಾಮ್ಜಿ ಅನ್ನುವಂತ ಹೆಸರಿನಲ್ಲಿ ಚಾಲ್ತಿಯಲ್ಲಿದೆ. ಈ ಯೋಜನೆಯ ಬಗ್ಗೆ, ಅಂದ್ರೆ ಈ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್?
1: ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ MGNREGA, ಮಹಾತ್ಮ ಗಾಂಧಿ ರೂರಲ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ MGNREGA ಅಂತ ಇತ್ತು. ಸೊ ಅದು ಒಂದು 2006-07 ನಂತರ ಕಳೆದ ವರ್ಷದವರೆಗೆ ಅಂದ್ರೆ ಇತ್ತು. ನಂತರ ಈಗ ಅದನ್ನು ಸ್ವಲ್ಪ ಸಮಯದ ಅವಶ್ಯಕತೆಗೆ ಅನುಸಾರವಾಗಿ ಸ್ವಲ್ಪ ಚೇಂಜ್ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಏವಂ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ. ಸೊ ವಿಬಿಜಿ ರಾಮ್ಜಿ ಅಂತ, ಸೊ ಅಂದ್ರೆ ಅದು ಜನರ ಜೀವನೋಪಾಯ ಮತ್ತು ಉದ್ಯೋಗ, ಗ್ರಾಮೀಣ ಉದ್ಯೋಗ ಕೊಡಲಿಕ್ಕೆ ಒಂದು ಗ್ಯಾರಂಟಿ ಕೊಡುವಂತ ಒಂದು ಕಾರ್ಯಕ್ರಮ ಅಂತ. ಸೊ ಇದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಇದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ, ಅದು ಇದನ್ನು ಪ್ಲಾನ್ ಮಾಡ್ತದೆ. ಇದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಇದರ ಪಾಲಿದೆ. ಸೊ ಇದರ ಮುಖ್ಯ ಉದ್ದೇಶ ಅಂದ್ರೆ ಗ್ರಾಮೀಣ ಬಡತನ ನಿರ್ಮೂಲನೆ, ಅಂದ್ರೆ ವಲಸೆ ತಡೆಯುವುದು. ಆಮೇಲೆ ಕೆಲವು ಕಡೆಗಳಲ್ಲಿ ಏನಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಲಿ ಇಲ್ಲದೆ ಜನರು ಏನು ಅವರ ಜೀವನೋಪಾಯಕ್ಕೆ ಏನಿಲ್ಲದೆ ಅವರು ವಲಸೆ ಹೋಗಬೇಕಾಗ್ತದೆ. ಆಗಿರುವಾಗ ಹಿಂದೆ ನರೇಗಾದಲ್ಲಿ ಒಂದು 100 ಮಾನವ ದಿನ ಕೊಡ್ತಾ ಇದ್ರು, ಇದರಲ್ಲಿ ಒಂದು 125 ಮಾನವ ದಿನ ಕೊಡುವಂತ ಅರೇಂಜ್ಮೆಂಟ್ ಮಾಡಿದ್ದಾರೆ.
0: ಈ ಹಿಂದೆ ನರೇಗಾ ಇತ್ತು, ಈಗ ವಿಬಿಜಿ ರಾಮ್ಜಿ ಆಗಿದೆ. ಇದರಲ್ಲಿ ಹೊಸ ಹೊಸ ಸೇರ್ಪಡೆ ಏನೆಲ್ಲ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ.
1: ಹಿಂದೆ ಅದೇ ನರೇಗಾದಲ್ಲಿ ಇತ್ತೀಚೆಗೆ ಕಳೆದ ವರ್ಷದವರೆಗೆ ಒಂದು 266 ವರ್ಕ್ಗಳು ಇದ್ದು, ಅಂದ್ರೆ ಆಗಾಗ ಚೇಂಜ್ ಆಗ್ತಿತ್ತು, ಅದು ಅವಶ್ಯಕತೆಗೆ ಅನುಸಾರವಾಗಿ ಅದನ್ನು ಕೂಡ ರಿವ್ಯೂ ಮಾಡ್ತಿದ್ರು. ಈಗ 318 ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಂದ್ರೆ ಸ್ವಲ್ಪ ಹೊಸ ವರ್ಕ್ಗಳನ್ನೆಲ್ಲ ಸೇರಿಸಿದ್ದಾರೆ. ಅಂದ್ರೆ ಗ್ರಾಮೀಣ ಮೂಲ ಸೌಕರ್ಯ ಅಂತಲೇ ಒಂದು ಗ್ರೂಪ್ ಮಾಡಿದ್ದಾರೆ. ಆಮೇಲೆ ಜಲ ಭದ್ರತೆ ಅಂದ್ರೆ ವಾಟರ್ ಕನ್ಸರ್ವೇಷನ್ ಬಗ್ಗೆ, ಅದೆಲ್ಲ ಈಗಿನ ಪ್ರಮುಖ ಅವಶ್ಯಕತೆ ಅದೇ. ಆಮೇಲೆ ಗ್ರಾಮೀಣ ಜೀವನೋಪಾಯ ಅಂತ ಒಂದು ಕೊಟ್ಟಿದ್ದಾರೆ. ಆಮೇಲೆ ವಿಪತ್ತು, ಅಂದ್ರೆ ವಿಪತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ತುಂಬಾ ತೊಂದರೆಗಳನ್ನು ಮಾಡ್ತದೆ. ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಏನೇನು ಮಾಡೋದನ್ನು ತಡೆಯಲಿಕ್ಕೆ ಏನ್ ಮಾಡಬಹುದು ಅನ್ನೋದಕ್ಕೆ ಅದಕ್ಕೆ ಕೂಡ ಅವಶ್ಯಕ. ಆದ್ರಿಂದ ನಾಲ್ಕು ವಿಧದ ವರ್ಕ್ಗಳಿವೆ, ಬ್ರಾಡ್ ಆಗಿ ಕ್ಯಾಟಗರಿ ಇದೆ. ಒಂದಂದ್ರೆ ಜಲ ಭದ್ರತೆ, ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ ಮತ್ತು ವಿಪತ್ತು, ಈ ತರ ಇದನ್ನು ಮಾಡಿದ್ದಾರೆ.
0: ಬೆಳ್ತಂಗಡಿ ತಾಲೂಕಿನಲ್ಲಿ ಈ ಯೋಜನೆಯ ಕಾರ್ಯಗತ, ಇದರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ.
1: ಬೆಳ್ತಂಗಡಿ ತಾಲೂಕು ಒಂದು ದೊಡ್ಡ ತಾಲೂಕು. ಈ ಹಿಂದಿನಿಂದಲೂ ಜಿಲ್ಲೆಯಲ್ಲಿ ಏನು ಮಾನವ ದಿನ ಉತ್ಪಾದನೆ ಆಗ್ತದೆ ಅದರಲ್ಲಿ ಅತಿ ಹೆಚ್ಚು ಭಾಗ ಬೆಳ್ತಂಗಡಿಯಲ್ಲೇ ಆಗ್ತದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶ ಇದು, ಮತ್ತೆ ಅರೆ ಮಲೆನಾಡು ಇದೆಲ್ಲ ಇರುವಂತ ಪ್ರದೇಶ. ಸೊ ಅದರಿಂದ ಇಲ್ಲಿ ಜನರು ನ್ಯಾಚುರಲಿ ಶ್ರಮದಾಯಕ ಕೆಲಸಗಳನ್ನು ಮಾಡ್ತಾರೆ. ಸೊ ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದಾರೆ. ಆದ್ರಿಂದ ಈ ಹಿಂದಿನಿಂದಲೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇತ್ತೀಚೆಗೆ ಅಂದ್ರೆ ಸ್ವಲ್ಪ ಅಂದ್ರೆ ಹಿಂದಿನಷ್ಟು ಬೇಡಿಕೆಗಳು ಇರುವುದಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಆದ್ರೂ ಕಳೆದ ವರ್ಷ ನಾವೊಂದು 2,05,000 ಮಾನವ ದಿನಗಳನ್ನು ಇದ್ ಮಾಡಿದ್ವಿ. ಅಂದ್ರೆ ಈ ನರೇಗಾ ಇರಬಹುದು, ವಿಬಿಜಿ ರಾಮ್ಜಿ ಇರಬಹುದು, ಇದರಲ್ಲಿ ನಾವು ಮಾನವ ದಿನ ತರ ಇದ್ ಮಾಡ್ತೇವೆ. ಒಂದು ಒಬ್ಬ ವ್ಯಕ್ತಿ, ಒಬ್ಬ ವಯಸ್ಕ ವ್ಯಕ್ತಿ ಒಂದು ದಿನ ಕೆಲಸ ಮಾಡಿದ್ರೆ ಒಂದು ಮಾನವ ದಿನ ಆಗ್ತದೆ. ಸೊ ಅದಕ್ಕೆ ಶ್ರಮದ ಪರಿಣಾಮ ಇದೆ, ಇಷ್ಟು ಮಾಡಬೇಕು ಅಂದ್ರೆ ಒಂದು ಇದಿದೆ, ಅದರಲ್ಲಿ ಅವರು ಅಷ್ಟು ಕೆಲಸ ಮಾಡಿದ್ರೆ ಒಂದು ದಿನ ಕೌಂಟ್ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕಳೆದ ಸಲ ಒಂದು 2,05,000 ಮಾನವ ದಿನ ಮಾಡಿದ್ದೇವೆ. ಈ ಸಲ ಕೂಡ ಅದಕ್ಕಿಂತ ಜಾಸ್ತಿ ಮಾಡಬೇಕೆನ್ನುವ ಇದಿದೆ. ಈಗ ವಿಬಿಜಿ ರಾಮ್ಜಿ ಜೂನ್ ವರೆಗೆ ಹಿಂದಿನ ನರೇಗಾ ಯೋಜನೆ ನಡೀತಾ ಇತ್ತು, ಜುಲೈ 1 ವಿಬಿಜಿ ರಾಮ್ಜಿ ಪೂರ್ಣ ಹಂತದಲ್ಲಿ ಚಾಲನೆಗೆ ಬಂದಿದೆ. ಸೊ ಆದ್ರಿಂದ ಇದರಲ್ಲೂ ಕೂಡ ಕೆಲಸಗಳಾಗ್ತವೆ. ಈ ವರ್ಷ ಸ್ಟಾರ್ಟಿಂಗ್ ಇಂದ ಹಿಡಿದು ಇದುವರೆಗೆ ನಾವು ಅಂದ್ರೆ ಜೂನ್ ಅಂತ್ಯದವರೆಗೆ ನರೇಗಾದಲ್ಲೇ ಒಂದು 24,000 ಮಾನವ ದಿನ ಮಾಡಿದ್ದೇವೆ. ಇದರಲ್ಲಿ ಒಂದು 6,100 ಮಾನವ ದಿನ ಈಗ ವಿಬಿಜಿ ರಾಮ್ಜಿಯಲ್ಲಿ ಮಾಡಿದ್ದೇವೆ.
0: ನಮ್ಮ ಕೇಳುಗರಿಗೆ ಈ ಯೋಜನೆ ಬಗ್ಗೆ ಏನ್ ಸಂದೇಶ ನೀಡ್ತೀರಿ, ಅಂದ್ರೆ ಜನರಿಗೆ ಈ ಯೋಜನೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದ್ದೀರಿ?
1: ಈ ಗ್ರಾಮೀಣ ಭಾಗದಲ್ಲಿ ರೈತರು ಮತ್ತೆ ಗ್ರಾಮೀಣ ಜನರು ಅಂದ್ರೆ ಏನಾದ್ರೂ ಒಂದು ಜೀವನೋಪಾಯ ಮಾಡುವಂತವರು, ಅವರು ಏನು ಜನನಡೆ ಅನುಸರಿಸಬೇಕಂದ್ರೆ ಸರ್ಕಾರದಿಂದ ಬರುವ ಎಲ್ಲ ಏನು ಸವಲತ್ತುಗಳನ್ನು ಅವರು ಪಡ್ಕೋಬೇಕು. ಅಂದ್ರೆ ನಾವು ಒಂದು ಸೌಲಭ್ಯದ ಬಗ್ಗೆ ಗೊತ್ತಿಲ್ಲದೆ ಅದು ಹಾಗೆ ಹೀಗೆ ಅನ್ನೋದಕ್ಕಿಂತ ಅದನ್ನು ತಿಳ್ಕೊಂಡು ಸ್ಥಳೀಯ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಭೇಟಿ ಕೊಡಬಹುದು. ನಾವು ಸ್ಥಳೀಯ ಪೇಪರ್ಗಳಲ್ಲಿ ಮತ್ತೆ ನಮ್ಮ IC ಕೋಆರ್ಡಿನೇಟರ್ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಇದರ ಮೂಲಕ ನಾವು ಅದರ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ನ್ಯೂಸ್ ಮೀಡಿಯಾದಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದು ಬರ್ತಾ ಇರ್ತದೆ. ಹಾಗಿರುವಾಗ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ, ಈಗ ತೋಟಗಾರಿಕೆ ಬೆಳೆಗಳಿಗೆ ಅತಿ ಹೆಚ್ಚು ಮಾನವ ದಿನ ನಮ್ಮಲ್ಲಾಗುವುದು ತೋಟಗಾರಿಕೆ ಬೆಳೆಗಳ ಮೂಲಕ. ಅದರಲ್ಲೂ ಅಡಿಕೆ ಸಸಿ ನಾಟಿ, ಅಡಿಕೆ ಇರಬಹುದು, ತೆಂಗು ಇರಬಹುದು, ಇರ್ಬೋದು, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳನ್ನು ಕೂಡ ನೆಡಲಿಕ್ಕೆ ಅವಕಾಶ ಇದೆ. ರಂಬುಟಾನ್ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಅದನ್ನು ಕೂಡ ನೆಡಬಹುದು. ಇತ್ತೀಚೆಗೆ ಕೆಲವು ಭಾಗಗಳಲ್ಲಿ ನಮ್ಮ ಅರೆ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಕಾಫಿ ಬೆಳೆ ಕೂಡ ಬೆಳಿಲಿಕ್ಕೆ ಜನ ಮುಂದೆ ಬಂದಿದ್ರೆ, ತೆಂಗು ಅದೆಲ್ಲ ಇದೆ, ಕೊಕ್ಕೋ ಅಂತದೆಲ್ಲ ಇದೆ. ಬಾಳೆ ಗಿಡಕ್ಕೆ ಅವಕಾಶ ಇಲ್ಲ, ಬಾಕಿ ಎಲ್ಲ ಅಂದ್ರೆ ಹೆಚ್ಚಿನ ಹಣ್ಣಿನ ಗಿಡಗಳನ್ನು ಮತ್ತೆ ಈ ತೋಟಗಾರಿಕೆ ಬೆಳೆಗಳನ್ನು ನೆಡಲಿಕ್ಕೆ ಅವಕಾಶ ಇದೆ.
0: ಸಾರ್ವಜನಿಕರು ಅಥವಾ ಗ್ರಾಮಸ್ಥರು ಈ ಯೋಜನೆಯ ಸದಸ್ಯರಾಗಬೇಕು ಅಥವಾ ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಇದ್ರೆ ಈ ಹಿಂದಿನ ಗುರುತಿನ ಚೀಟಿಯಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಇದೆಯಾ, ಅಥವಾ ಹೊಸದಾಗಿ ಸೇರುವವರಿಗೆ ಏನೆಲ್ಲ ಅರ್ಹತೆ ಬೇಕು ಎನ್ನುವುದರ ಬಗ್ಗೆ ಹೇಳಿದ್ರೆ?
1: ಅವರು ಗ್ರಾಮದ ಮೂಲ ನಿವಾಸಿ ಆಗಿರ್ಬೇಕು, ಅವರ ಹತ್ರ ರೇಷನ್ ಕಾರ್ಡ್ ಇರಬೇಕು, ಆಮೇಲೆ ಆಧಾರ್ ಕಾರ್ಡ್, ಆಮೇಲೆ ಪಾಸ್ಬುಕ್, ಆ ಡೀಟೇಲ್ಸ್ ಅನ್ನು ಇಟ್ಕೊಂಡು ಅವರ ಫೋಟೋ ಅದೆಲ್ಲ ಇಟ್ಕೊಂಡು ಅಲ್ಲಿ ಹೋದ್ರೆ ಅವರಿಗೆ ಖಂಡಿತ ಅವರನ್ನು ಸದಸ್ಯರನ್ನಾಗಿ ಮಾಡ್ತಾರೆ. ಈಗ ಹೊಸ ರೀತಿಯ ಉದ್ಯೋಗ ಚೀಟಿ ಕಾರ್ಡ್ಗಳು ಕೂಡ ಸಿಗ್ತವೆ, ಅದನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಈಗ ಏನಂದ್ರೆ ಅದು ಡಿಬಿಟಿ ಸ್ಪರ್ಶ್ ಮೂಲಕ ಪೇಮೆಂಟ್ ಆಗುವುದರಿಂದ ಆಧಾರ್ ಲಿಂಕ್ಡ್ ಪೇಮೆಂಟ್ ಆಗಿರ್ತದೆ, ಆಧಾರ್ ಬೇಸ್ಡ್ ಪೇಮೆಂಟ್ ಆಗಿರ್ತದೆ. ಯಾರಿಗೂ ಕೂಡ ಅದು ಮಿಸ್ ಆಗಿ ಹೋಗುವ ಏನು ಚಾನ್ಸ್ ಇಲ್ಲ. ಯಾರ ಆಧಾರ್ ಕಾರ್ಡ್ ಇದೆ, ಯಾರ್ದು ಬ್ಯಾಂಕಿಗೆ ಲಿಂಕೇಜ್ ಆಗಿದೆ ಅವರಿಗೆ ಹೋಗ್ತದೆ ಅದು. ಮತ್ತು ಪಾರದರ್ಶಕತೆ ಕೂಡ ತುಂಬಾ ಬಂದಿದೆ. ಸೊ ಆದ್ರಿಂದ ಜನ ಅದಕ್ಕೆ ಹೋಗಿ ಏನು ಇದು ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಖಾತ್ರಿಯನ್ನು ಅಂದ್ರೆ ಪ್ರತಿ ಗ್ರಾಮ ಪಂಚಾಯತ್ ಒಬ್ಬ ಡಾಟಾ ಎಂಟ್ರಿ ಆಪರೇಟರ್ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿಗೆ ಉದ್ಯೋಗ ಖಾತ್ರಿ ಇದನ್ನು ನಾವು ವಹಿಸಿಕೊಟ್ಟಿರ್ತೇವೆ. ಅವರನ್ನು ಅವ್ರ ಸಂಪರ್ಕ ಅಥವಾ ಗ್ರಾಮ ಪಂಚಾಯತ್ ಯಾವುದೇ ಸಿಬ್ಬಂದಿಯನ್ನು ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಹೋಗಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ. ಈಗ ಯಾವುದೇ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕಾರ್ಯಕ್ರಮ ಆಯೋಜಿಸಬೇಕಂದ್ರೆ ನಮ್ಮ ಮಾಹಿತಿ ಸಂವಹನ ಕೋಆರ್ಡಿನೇಟರ್ ಇದ್ದಾರೆ ಸುನೀತಾ ಅಂತ, ಅವರು ಹೋಗ್ತಾರೆ ಯಾವುದೇ ದಿನ ಬೇಕಂದ್ರೆ. ನಾವು ಗ್ರಾಮ ಸಭೆಗಳಲ್ಲಿ ಅದರಲ್ಲೆಲ್ಲ ಮಾಹಿತಿ ಕೊಡ್ತಾ ಇರ್ತೇವೆ. ಅದಲ್ಲದೆ ಬೇರೆ ದಿನವೇ ನಿಮಗೆ ಬೇಕು ಮಾಹಿತಿ ಬೇಕಂದ್ರೆ ಅದನ್ನು ಕೊಡುತ್ತಾರೆ. ಅದಲ್ಲದೆ ನಮ್ಮಲ್ಲಿ ಸುಮಾರು 5 ಜನ ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂತ ಹೇಳ್ತೇವೆ. ಆಮೇಲೆ ಒಂದು 2 ಜನ 3 ಜನ ತೋಟಗಾರಿಕೆ ಅಸಿಸ್ಟೆಂಟ್ಗಳಿದ್ದಾರೆ. ಸೊ ಅವರು ಕೂಡ ಯಾವ್ದಾದ್ರೂ ಬೇಕಾದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ನಿಮ್ಮ ಅಂದ್ರೆ ಅವರು ಎಸ್ಟಿಮೇಟ್ ಮಾಡ್ಲಿಕ್ಕೆ ಸ್ಥಳಕ್ಕೆ ಹೋಗ್ತಾರೆ, ಆಮೇಲೆ ಕೆಲಸ ಆಗ್ತಾ ಇರುವಾಗ ನೋಡ್ತಾರೆ, ಆಮೇಲೆ ಕೆಲಸ ಆದ್ಮೇಲೆ MB ಬರೀಲಿಕ್ಕೆ ಅಳತೆ ಪುಸ್ತಕ ಬರೀಲಿಕ್ಕೂ ಕೂಡ ಅವರು ಹೋಗ್ತಾರೆ, ಅದನ್ನು ಕೂಡ ಮಾಡ್ತಾರೆ.
0: ಹಾಗೆ ಬೆಳ್ತಂಗಡಿ ತಾಲೂಕು ಪಂಚಾಯತ್ ವತಿಯಿಂದ ಗ್ರಾಮಸ್ಥರಿಗೆ ಅಥವಾ ಸಾರ್ವಜನಿಕರಿಗೆ ಯಾವ ರೀತಿ ಸಹಕಾರ ಇರ್ತದೆ
1: ಅಂದ್ರೆ, ಇದು ಹೇಗೆಂದ್ರೆ ಈ ನರೇಗಾದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂತ ಆಗಿರ್ತಾರೆ, DPC ಅಂತ ಹೇಳ್ತಾರೆ. ಅದೇ ತರ ತಾಲೂಕು ಪಂಚಾಯತ್ ಇಒ ಪ್ರೋಗ್ರಾಮ್ ಆಫೀಸರ್ ಆಗಿರ್ತಾರೆ, ಕಾರ್ಯಕ್ರಮ ಅಧಿಕಾರಿ ಆಗಿರ್ತಾರೆ. ಸೊ ತಾಲೂಕು ಪಂಚಾಯತ್ ಇಒ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತ್ಗಳ ನಡುವೆ ಇದನ್ನೆಲ್ಲ ಅವರು ಮೇಲ್ವಿಚಾರಣೆ ಮಾಡ್ತಾರೆ. ಆಮೇಲೆ ಅವರ ಅಂಡರಲ್ಲಿ ಒಬ್ರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಇದ್ದಾರೆ. ಅದೀಗ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಪ್ರಮೋಟ್ ಆದವರು ಇಲ್ಲ, ಒಬ್ಬ PDO ಗಾಯತ್ರಿ ಅಂತ ಇದ್ದಾರೆ, ಅವರಿಗೆ ಮುಂಡಾಜಿ PDO, ಅವರಿಗೆ ನಾವು ಚಾರ್ಜ್ ಹಾಕಿದ್ದೇವೆ, ಹೆಚ್ಚುವರಿ ಪ್ರಭಾರ ಹಾಕಿದ್ದೇವೆ, ಅವರು ನೋಡ್ತಾರೆ. ಸೊ ತಾಲೂಕು ಪಂಚಾಯತ್ ಒಂದು ತಂಡವೇ ಇದೆ, ಇದ್ರಲ್ಲಿ ಒಂದು ಸುಮಾರು ಒಂದು 10-12 ಜನ ಔಟ್ಸೋರ್ಸ್ ಅಲ್ಲಿ ಕೆಲಸ ಮಾಡುವಂತ ಇಂಜಿನಿಯರ್ಸ್ ಇದ್ದಾರೆ, IEC ಅವರು ಇದ್ದಾರೆ, ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ ಇದ್ದಾರೆ, MIS ಕೋಆರ್ಡಿನೇಟರ್ ಇದ್ದಾರೆ. ಇದು ಟೋಟಲಿ ಇದ್ರಲ್ಲೊಂದು ಮಾನಿಟರಿಂಗ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಇದೆ, ಮ್ಯಾನೇಜ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ MIS ಅಂತ ಇದೆ. ಸೊ ಅದರಲ್ಲಿ ಹೇಗೆಂದ್ರೆ ಅದ್ರಲ್ಲಿ ಎಲ್ಲ ಡಾಟಾಗಳು ಕೂಡ ಆನ್ಲೈನ್ ಅಲ್ಲೇ ಫೀಡ್ ಆಗಿ ಆನ್ಲೈನ್ ಇದಾಗಿ ಆಗುವಂತದ್ದು. ಅದು ಇತ್ತೀಚೆಗೆ ಒಂದು NMMS ಅಂತ ಬಂದಿದೆ, ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಅಂದ್ರೆ ನೀವು ಬೆಳಿಗ್ಗೆ 10-11 ಗಂಟೆ ಒಳಗಡೆ ಒಂದು ಮೊಬೈಲ್ ಅಲ್ಲಿ ಫೋಟೋ ಇದು ಮಾಡಿ ಮಾಡಬೇಕು, ಮತ್ತೆ ಸಂಜೆ 3 ಗಂಟೆ ನಂತರ ಮತ್ತೆ ಫೋಟೋ ತೆಗಿಬೇಕು, ಆಗ ನಿಮ್ಮ ಅಟೆಂಡೆನ್ಸ್ ಮಾರ್ಕ್ ಆಗ್ತದೆ. ಸೊ ಅದರಿಂದ ನಿಮಗೆ ಅಂದ್ರೆ ಯಾವುದೇ ಇದಿಲ್ಲ, ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ ಬರಲ್ಲ, ಆ ಜಾಗದಲ್ಲಿ ಇರಬೇಕು ನೀವು, ಮತ್ತೆ ಕೆಲಸ ಮಾಡ್ತಾ ಇರಬೇಕು, ಆಗ ಮಾತ್ರ ಆಗ್ತದೆ. ಸೊ ಒಟ್ಟಿನಲ್ಲಿ ಏನಂದ್ರೆ ತಾಲೂಕು ಪಂಚಾಯತಿಯಿಂದ ಒಂದು ತಂಡ ಆಗಿ ನಾನು ಅದರ ತಂಡದ ಲೀಡರ್ ಆಗಿ ನಾವು ಎಲ್ಲ ರೀತಿಯ ಸಪೋರ್ಟ್ ಅಂದ್ರೆ ನಾವು ಪ್ರತಿ ಸಲ ಒಂದು ವೇಗವರ್ಧಕ ಆಗಿ ಅದನ್ನು ಕೆಲಸ ಮಾಡ್ತೀವಿ. ಅಂದ್ರೆ ಎಲ್ಲ ಕಡೆ ಎಲ್ಲ ಗ್ರಾಮ ಕೆಲವು ಕಡೆ ಒಂದೊಂದ್ಸಲ ಹಿನ್ನಡೆ ಆಗ್ಬಹುದು, ಕೆಲವು ಗ್ರಾಮ ಪಂಚಾಯತಿಯಲ್ಲಿ ಕೆಲವಲ್ಲಿ ಜಾಸ್ತಿ ಇರಬಹುದು, ಅವರನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗಿ ನಿಯಮಾನುಸಾರ ಮಾಡಿ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತೀವಿ. ಮತ್ತೆ ಇದಕ್ಕೊಂದು ತಾಲೂಕು ಪಂಚಾಯತಲ್ಲಿ ಒಂದು ಸೋಷಿಯಲ್ ಆಡಿಟ್ ಅಂತ ಇದೆ, ಸಾಮಾಜಿಕ ಪರಿಶೋಧನೆ, ಆ ತಂಡ ಕೂಡ ಇದೆ, ಅದು ಕೂಡ ಸ್ವಲ್ಪ ನ್ಯಾಯಯುತವಾಗಿ ಇದು ನಡೀಬೇಕಂತ. ಒಟ್ಟಾರೆಯಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ತುಂಬಾ ನಿಯಮಾನುಸಾರ ಪಾರದರ್ಶಕವಾಗಿ ಜಾರಿ ಆಗಿದೆ.
0: ಒಟ್ಟಿನಲ್ಲಿ ಈ VBG ರಾಮ್ಜಿ ಅನ್ನುವಂತ ಯೋಜನೆ ಏನಿದೆ, ಇದಕ್ಕೆ ಸಾರ್ವಜನಿಕರ ಸಹಕಾರ ಕೂಡ ಬಹಳ ಅಗತ್ಯ ಇದೆ. ಅಧಿಕಾರಿಗಳು ಕೂಡ ಸೂಕ್ತ ಸಮಯದಲ್ಲಿ ಸಲಹೆ ಮಾರ್ಗದರ್ಶನ ಎಲ್ಲವನ್ನು ನೀಡುತ್ತಾರೆ. ಈಗ ಹೊಸದಾಗಿ ಬಂದಿರುವ ಈ ಯೋಜನೆಯ ಕಾಮಗಾರಿಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್.
1: ಈಗ ಕಾಮಗಾರಿಗಳು ನಾನು ಅದೇ ಹೇಳಿದೆ, ಜಲಭದ್ರತೆ, ಆಮೇಲೆ ಗ್ರಾಮೀಣ ಮೂಲ ಸೌಕರ್ಯ, ಗ್ರಾಮೀಣ ಜೀವನೋಪಾಯ, ಆಮೇಲೆ ವಿಪತ್ತು ಅಂತ ಹೇಳಿದೆ. ಈಗ ಜಲಭದ್ರತೆ ಅಂದ್ರೆ ಏನು, ಈಗ ಈ ಸಲ ನಾವು ನೋಡ್ತಾ ಇದೀವಿ ಮಳೆ ಕಡಿಮೆ ಆಗ್ತಾ ಇದೆ ಅಲ್ವಾ. ಸೊ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳೋ, ಕಳೆದ ಸಲ ಕೂಡ ನಾವು ಈ ಇದರಲ್ಲಿ ನಮಗೆ ತಾಲೂಕು ಪಂಚಾಯತ್ ಅಂದ್ಮೇಲೆ ಗ್ರಾಮ ಪಂಚಾಯತ್ಗಳಿಗೆ ಜನರಿಗೆ ಕುಡಿಯುವ ನೀರನ್ನು ಕೊಡುವ ಜವಾಬ್ದಾರಿ ಕೂಡ ನಮಗೆ ಇದೆ. ಸೊ ಕಳೆದ ಸಲ ಈ ಲಾಸ್ಟ್ಗೆ ಹೋಗುವಾಗ ಅಂದ್ರೆ ಈ 2026 ಸಾಲಿನಲ್ಲಿ ಸ್ಟಾರ್ಟಿಂಗ್ ಮಳೆ ಆಗಿಲ್ಲ, ಪೂರ್ವ ಮುಂಗಾರು ಸ್ವಲ್ಪ ಕಡಿಮೆ ಆಯಿತು. ಸೊ ಆದ್ರಿಂದ ಬೆಳ್ತಂಗಡಿಯಲ್ಲಿ ತುಂಬಾ ಕಡೆ ನಾವು ಹೊಸ ಕೊಳವೆ ಬಾವಿಗಳನ್ನು ಕೊರೆಯಬೇಕಾಗಿ ಬಂತು, ಕೆಲವು ಕಡೆ ಕುಡಿಯುವ ನೀರಿನ ಶಾರ್ಟೇಜ್ ಆಯಿತು, ಆತರ ಎಲ್ಲ ಸಮಸ್ಯೆಗಳು ಬಂತು. ಸೊ ಆದ್ರಿಂದ ಈ ಸಲ ಸರ್ಕಾರ ಇದನ್ನು ಜಲಭದ್ರತೆಯನ್ನು ಮನಗಂಡು ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. ಜಲ ಸಂರಕ್ಷಣೆ ಕಾಮಗಾರಿ ಅಂದ್ರೆ ಏನು, ಕೊಳವೆ ಬಾವಿಯನ್ನು ಮರುಪೂರಣ ಮಾಡಬಹುದು, ಡಿಫೆಕ್ಟ್ ಆದ ಅಂದ್ರೆ ಫೈಲ್ ಆದ ಬಾವಿಯನ್ನು ಮಾಡುವುದು ಬಾರಿ ಬೆಟರ್. ಅಂದ್ರೆ ಅದನ್ನು ತುಂಬಾ ಮುಚ್ಚಿ ಅದಕ್ಕೆ ಒಂದು ಇದರಿಂದ ನೀರು ಹೋಗಿ ಬೀಳುವ ಹಾಗೆ ಮಾಡಿದ್ರೆ ಭೂಗರ್ಭಕ್ಕೆ ನೀರು ಹೋಗ್ತದೆ. ಅಥವಾ ಈಗ ನಡೀತಾ ಇರುವ ಬೋರ್ವೆಲ್ ಅನ್ನು ಕೂಡ ನೀವು ಈಗ ಸರ್ವಿಸ್ ಇರುವಂತ ನೀವು ನೀರು ಎತ್ತುವಂತ ಬೋರ್ವೆಲ್ ಕೂಡ ಹೋಗಿ ನೀರು ಬೀಳುವ ಹಾಗೆ ಅದಕ್ಕೊಂದು ಬೇರೆ ಆದ ಒಂದು ವ್ಯವಸ್ಥೆ ಇದೆ, ಫಿಲ್ಟರ್ ಎಲ್ಲ ಆಗಿ ಹೋಗಿ ನೀರು ಹಾಗೆ ಬೀಳುವ ಹಾಗೆ ಆತರ ಜಲ ಆಮೇಲೆ ಇಂಗು ಗುಂಡಿಗಳನ್ನೆಲ್ಲ ಮಾಡಬಹುದು, ಮತ್ತೆ ಈ ಕೆರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಜಲ ಸಂರಕ್ಷಣೆ ಕಾಮಗಾರಿಗಳನ್ನು ನಾವು ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬಹುದು, ನೀವು ಮಳೆ ನೀರನ್ನು ಸಂಗ್ರಹಿಸಿ ಇಟ್ಕೋಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇನ್ನೊಂದಂದ್ರೆ ಗ್ರಾಮೀಣ ಮೂಲ ಸೌಕರ್ಯದಲ್ಲಿ ಈ ಸಲ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಶಾಲೆಯ ವಿವಿಧ ರೀತಿಯ ಕಾಮಗಾರಿಗಳನ್ನು ಮಾಡಬಹುದು, ಶಾಲೆ ಮೈದಾನ ಇರಬಹುದು, ಶಾಲೆ ಆವರಣ ಗೋಡೆ ಇರಬಹುದು, ಶಾಲೆ ಅಡುಗೆ ಕೋಣೆ ಇರಬಹುದು, ಶಾಲೆ ಆಟದ ಮೈದಾನ ಇರಬಹುದು, ಅಥವಾ ಶಾಲೆಗೆ ಒಂದು ಬಚ್ಚಲು ಗುಂಡಿ ಬೇಕಂದ್ರೆ ಅದಿರಬಹುದು, ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ಮಲ್ಲಿ ಏನಂದ್ರೆ 60-40 ಅಂದ್ರೆ ಕೂಲಿ 60, ಅದು ಕೂಲಿ ಆಧಾರಿತ ಕಾರ್ಯಕ್ರಮ ಆಗಿರೋದ್ರಿಂದ ಕೂಲಿ ಆಗ್ಬೇಕಲ್ಲಿ, ಮತ್ತೆ 40 ಮೆಟೀರಿಯಲ್, ಸೊ ಎರಡನ್ನು ಸೇರಿಸಿಕೊಂಡು ನೀವು ಮಾಡುವಾಗ ಅದನ್ನು ಮಾಡಿದ್ದಾರೆ. ಸೊ ಆದ್ರಿಂದ ಶಾಲೆಗೆ ಆಧಾರಿತ ಕಾರ್ಯಕ್ರಮ ಮಾಡಿ ಅಂಗನವಾಡಿ ಕಟ್ಟಡ ರಚನೆ ಮಾಡಬಹುದು, ಅಂಗನವಾಡಿಗೆ ಆವರಣ ಗೋಡೆ ಮಾಡಬಹುದು, ಅದೇ ಬಚ್ಚಲು ಗುಂಡಿ ಅಂತದನ್ನು ಮಾಡಬಹುದು, ಸರ್ಕಾರಿ ಕಚೇರಿಗಳಿಗೆ ಕೂಡ ಆವರಣ ಗೋಡೆ ಕೂಡ ಮಾಡಬಹುದು ಅಂತ ಈ ಸಲ ಬಂದಿದೆ. ಸೊ ಅದನ್ನು ಕೂಡ ಮಾಡಬಹುದು. ಸೊ ಮತ್ತೆ ಗ್ರಾಮೀಣ ರಸ್ತೆ ಮಾಡಬಹುದು, ಗ್ರಾಮೀಣ ಮೋರಿ ಮಾಡಬಹುದು, ಆತರ ಎಲ್ಲ ಇದೆ, ಚರಂಡಿಗಳನ್ನೆಲ್ಲ ಮಾಡಬಹುದು, ಅದೆಲ್ಲ ಅವಕಾಶ ಇದೆ. ನಾವು ಅದೇ 60-40 ನೋಡ್ಕೋಬೇಕು, ಗ್ರಾಮದಲ್ಲಿ ಜನಗಳು ಕೆಲಸ ಮಾಡಬೇಕು, ಶ್ರಮದ ಕೆಲಸಗಳನ್ನು ಮಾಡಿ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಅಷ್ಟು ಮಾನವದಿನ ಸೃಜನೆ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇರ್ತೇವೆ, ನೀವು ಆದಷ್ಟು ಕೂಲಿ ಓರಿಯೆಂಟೆಡ್, ಈಗ ತೋಟಗಾರಿಕೆ ವರ್ಗಗಳು ಏನಾದ್ರೂ ಮಾಡಿದ್ರೆ ಜಾಸ್ತಿ, ಆಗ ಸ್ವಲ್ಪ ಮೆಟೀರಿಯಲ್ ಪೋರ್ಷನ್ ಅಲ್ಲಿ ಉಳಿತದೆ, ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಗ್ರಾಮೀಣ ಜೀವನೋಪಾಯ ಚಟುವಟಿಕೆ, ಗ್ರಾಮೀಣ ಜೀವನೋಪಾಯದಲ್ಲಿ ತೋಟಗಾರಿಕೆ, ಆಮೇಲೆ ದನದ ಹಟ್ಟಿ, ಕೋಳಿ ಶೆಡ್, ಹಂದಿಗೂಡು ಅಂತದ್ದನ್ನೆಲ್ಲ ನೀವು ಮಾಡಬಹುದು. ಅವರ ಗ್ರಾಮೀಣ ಜೀವನೋಪಾಯಕ್ಕೆ ಬೇಕಾದ ಶೆಡ್ ಮಾಡಬಹುದು, NRLM ಶೆಡ್. ನಮ್ಮಲ್ಲಿ ಒಂದು ಸಂಜೀವಿನಿ ಯೋಜನೆ ಅಂತ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ನಡೀತಾ ಇರ್ತದೆ, ಗ್ರಾಮೀಣ ಬಡತನ ನಿರ್ಮೂಲನಾ ಕಾರ್ಯಕ್ರಮ. ಅದು ಏನಂದ್ರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಂತ, ಅದು ಮಹಿಳೆಯರೇ ಭಾಗವಹಿಸಿ, ಅದಕ್ಕೆ ಕೂಡ ಅದಕ್ಕೆ ಪೂರಕವಾಗಿ ಒಗ್ಗಿಡಿಸಿಕೊಂಡು ಈ ವಿವಿಜಿ ರಾಮಜಲ್ ಏನಂದ್ರೆ ಹೆಚ್ಚಿನ ಒತ್ತನ್ನು ಒಗ್ಗೂಡಿಸುವಿಕೆಗೆ ನೀಡಲಾಗಿದೆ, ಅದನ್ನು ಮಾಡಬಹುದು. ಲಾಸ್ಟ್ಗೆ ವಿಪತ್ತು, ವಿಪತ್ತು ನಾವು ಬೆಳ್ತಂಗಡಿಯಲ್ಲೇ ನೋಡ್ತಾ ಇದ್ದೇವೆ, ತುಂಬಾ ಕಡೆ ವಿಪತ್ತಿಂದ ಡ್ಯಾಮೇಜ್ಗಳಾಗ್ತದೆ. ಇದರಿಂದ ಪ್ರವಾಹ ನಿಯಂತ್ರಣ ತಡೆಗೋಡೆಗಳನ್ನು ಮಾಡಬಹುದು, ಅಥವಾ ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ಈ ಮಳೆ ನೀರು ಹರಿದು ಹೋಗುವ ಚರಂಡಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯ ಡೈವರ್ಷನ್ ಚಾನೆಲ್ಗಳನ್ನು ಮಾಡಬಹುದು, ಅದೆಲ್ಲ ಮಾಡಲಿಕ್ಕೆ ವಿಪತ್ತಿಗೆ ಇದು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ರೀತಿಯಲ್ಲೂ ಒಂದು ಪೂರಕ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಇದೊಂದು ಅಂದ್ರೆ ಇದರ ಕೇಂದ್ರ ಸರ್ಕಾರದ ಟಾರ್ಗೆಟ್ ಅಂದ್ರೆ ವಿಕಸಿತ ಭಾರತ ಅಂದ್ರೆ 2047 ಆಗ್ಬೇಕು ಅನ್ನೋ. ಇದರಿಂದ ಇದನ್ನು ಕೋರ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಗ್ರಾಮೀಣ ಮೂಲಭೂತ ಸೌಕರ್ಯಗಳನ್ನು ಇದು ಮಾಡಲಿಕ್ಕೆ ಇದು ಮಾಡಿದ್ದಾರೆ, ಮತ್ತೆ ಬಡತನ ನಿರ್ಮೂಲನಾ ಕಾರ್ಯಕ್ರಮವಾಗಿ ಕೂಡ ಇದು ಇರುತ್ತೆ.
0: ಒಟ್ಟಿನಲ್ಲಿ ಗ್ರಾಮಸ್ಥರ ಅಭ್ಯುದಯ ಈ ಒಂದು ಯೋಜನೆಯ ಮೂಲಕ ಚಾಲ್ತಿಗೆ ಬರುತ್ತದೆ ಅನ್ನುವಂಥದ್ದು ಬಹಳ ಸಂತಸದ ಸಂಗತಿ. ಇಷ್ಟೊತ್ತು ಈ ವಿಬಿಜಿ ರಾಮ್ಜಿ ಯೋಜನೆಯ ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಮ್ಮ ಸೀಮಿತ ಸಮಯದಲ್ಲಿ ನೀಡಿದಿರಿ ಸರ್. ಈ ಮಾಹಿತಿಯನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್. ಇದುವರೆಗೆ ವಿಬಿಜಿ ರಾಮ್ಜಿ ಯೋಜನೆ ಅಂದ್ರೆ ಏನು, ಅದರ ಕಾರ್ಯಗತ, ಈ ಯೋಜನೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಿ. ಹೀಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ಸಾಮಾಜಿಕ ಮಾಧ್ಯಮಗಳು ನಮಗೆ ಪ್ರಪಂಚದಾದ್ಯಂತದ ಎಲ್ಲದರೊಂದಿಗೆ ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ. ಆದರೆ ಸೋಷಿಯಲ್ ಮೀಡಿಯಾ ಮತ್ತು ಮೆಸೇಜಿಂಗ್ ಆಪ್ಗಳಿಂದ ನಮ್ಮ ಜೀವನ ಸುಲಭವಾಗುತ್ತಿರುವುದು ಎಷ್ಟು ನಿಜವೋ ನಮ್ಮ ಖಾಸಗಿತನಕ್ಕೂ ಕುತ್ತು ಬಂದಿರುವುದು ಅಷ್ಟೇ ನಿಜ. ತಂತ್ರಜ್ಞಾನ ಬೆಳೆದಂತೆಲ್ಲ ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲು ವಂಚಕರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆಯೊಂದಿಗೆ ನಾವು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವ ಮಾಹಿತಿಗಳನ್ನು ಬಳಸಿಕೊಂಡೇ ಸೈಬರ್ ಕ್ರೈಂ ಎಸಗುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳುತ್ತಾರೆ. ಇದರಿಂದಾಗಿ ಸೈಬರ್ ಅಪರಾಧ ಮಾಡುವವರಿಗೆ ಬೇಕಾದ ಎಲ್ಲಾ ರೀತಿಯ ಮಾಹಿತಿಗಳು ಸಿಗಲಿವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಅಲರ್ಟ್ ಇದ್ದರೂ ಸಾಲದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಲರ್ಟ್ ಇರಬೇಕು ಹಾಗೂ ಯಾವ ಎಚ್ಚರಿಕೆ ವಹಿಸಬೇಕು ಎಂದು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ, ಬನ್ನಿ. ಸಂಪೂರ್ಣ ಮಾಹಿತಿ ಹಂಚಿಕೊಳ್ಳಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡಬೇಡಿ. ಈ ರೀತಿ ಶೇರ್ ಮಾಡುವುದರಿಂದ ಸೈಬರ್ ಕಳ್ಳಲಿಗೆ ಸುಲಭವಾಗಿ ನಿಮ್ಮ ಎಲ್ಲಾ ವಿವರ ಸಿಗಲಿದ್ದು ವಂಚನೆ ಎಸಗಲು ಸುಲಭ ಮಾರ್ಗ ನೀವೇ ಹುಡುಕಿಕೊಟ್ಟಂತಾಡುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಾದ ಪೂರ್ಣ ಹೆಸರು, ಮನೆಯ ವಿಳಾಸ ಹಾಕಬೇಡಿ. ನಿಮ್ಮ ಮನೆಯ ವಿಳಾಸ ಮತ್ತು ನಿಮ್ಮ ಮಕ್ಕಳ ಶಾಲೆಯ ಹೆಸರನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳಬೇಡಿ. ಕಂಪ್ಯೂಟರ್ನಿಂದ ಲಾಗ್ ಆಫ್ ಮಾಡಿ. ನೀವು ಕಂಪ್ಯೂಟರ್ನಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದರೆ ಯಾವಾಗಲೂ ನಿಮ್ಮ ಕಂಪ್ಯೂಟರ್ನಿಂದ ನಿಮ್ಮ ಸೋಷಿಯಲ್ ಖಾತೆಗಳನ್ನು ಲಾಗ್ ಆಫ್ ಮಾಡಿ. ಇದರಿಂದ ಬೇರೆ ಯಾರಾದರೂ ನಿಮ್ಮ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ತಪ್ಪಿಸಬಹುದು. ಕಚೇರಿ ಅಥವಾ ಹೊಸ ಜಾಗದಲ್ಲಿ ಸಾಧ್ಯವಾದಷ್ಟು ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗುವುದನ್ನು ತಪ್ಪಿಸಿ. ಪಾಸ್ವರ್ಡ್ ಶೇರ್ ಮಾಡಬೇಡಿ. ನಿಮ್ಮ ಪಾಸ್ವರ್ಡ್ ಎನ್ನುವುದು ನೀವು ದಿನನಿತ್ಯವೂ ಬಳಸುವ ಟೂತ್ ಬ್ರಷ್ನಂತೆ. ಇದನ್ನು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸರಳ ಪಾಸ್ವರ್ಡ್ ಬದಲಿಗೆ ಅಂದಾಜಿಸಲು ಸಾಧ್ಯವಿಲ್ಲದ ಪಾಸ್ವರ್ಡ್ಗಳನ್ನು ಸೆಟ್ ಮಾಡಿ ಇರಿಸಿ. ಅಪರಿಚಿತರೊಂದಿಗೆ ಮಾಹಿತಿ ಹಂಚಿಕೊಳ್ಳಬೇಡಿ. ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಸಂಪೂರ್ಣ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ನೀವು ಯಾರೊಂದಿಗೆ ಮಾಹಿತಿ ಹಂಚಿಕೊಳ್ಳುತ್ತಿದ್ದೀರಿ ಎನ್ನುವುದು ನಿಮಗೆ ತಿಳಿಯದೇ ಇರುವುದರಿಂದ ಇದು ಅಪಾಯಕಾರಿಯೇ ಸರಿ. ಕೆಲವೊಮ್ಮೆ ನಿಮಗೆ ಮೆಸೇಜ್ ಕಳುಹಿಸುತ್ತಿರುವವರು ಫೇಕ್ ಅಕೌಂಟ್ನಿಂದಲೂ ಮೆಸೇಜ್ ಮಾಡುತ್ತಿರುವ ಸಾಧ್ಯತೆಯಿದೆ. ಹೀಗಾಗಿ ಯಾರೊಂದಿಗಾದರೂ ಮಾಹಿತಿ ಹಂಚಿಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಿ. ಅವಶ್ಯವಿದೆ ಎನಿಸುವಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಿ. ವಯಸ್ಸಿನ ಮಿತಿ ಅರಿವಿರಲಿ. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಸಹ ಬಳಸುತ್ತಿದ್ದಾರಾ? ಅವರು ನಿಮ್ಮ ಫೋನ್ನಲ್ಲಿ ಯಾವ ಖಾತೆ ಬಳಸುತ್ತಿದ್ದಾರೆ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ವಯಸ್ಸಿನ ಮಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನಿಮ್ಮ ಖಾತೆಯಿಂದ ಯಾವುದಾದರೂ ಮೆಸೇಜ್ ಕಳುಹಿಸಿದರೂ ಅದರಿಂದಲೂ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಯಿದೆ. ಪಬ್ಲಿಕ್ ಸರ್ಚ್ನಿಂದ ನಿಮ್ಮ ಪ್ರೊಫೈಲ್ ಅನ್ನು ನಿರ್ಬಂಧಿಸಿ. ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದಲ್ಲಿ ನೀವು ಈ ಮಾದರಿಯ ಆಯ್ಕೆಯನ್ನು ಪಡೆಯುತ್ತೀರಿ. ಅದರ ಮೂಲಕ ನೀವು ನಿಮ್ಮ ಪ್ರೊಫೈಲ್ ಅನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನಿಮ್ಮನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ.
4: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
5: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
4: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
5: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
4: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
5: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
4: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
5: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
6: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
7: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
8: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
9: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
10: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
11: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
12: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904. ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
11: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಸಪ್ತಮಿ.
1: ನನ್ನ ಹೆಸರು ಆದ್ಯ.
0: ಕನ್ನಡ ನಮ್ಮ ಹೆಮ್ಮೆ, ಕನ್ನಡ ನಮ್ಮ ನಾಡಿನ ಉಸಿರು ಎಂದು ಹೇಳುತ್ತಾ, ಕನ್ನಡವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಸುಂದರವಾದ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡವು ಕರ್ನಾಟಕದ ಅಧಿಕೃತ ಭಾಷೆಯಾಗಿದ್ದು ಕೋಟ್ಯಾಂತರ ಜನರ ಮಾತೃಭಾಷೆಯಾಗಿದೆ. ಕನ್ನಡಕ್ಕೆ ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆ ಇದೆ. ಕನ್ನಡ ಭಾಷೆಯು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸಲು ಸಹಾಯ ಮಾಡುತ್ತದೆ. ಅನೇಕ ಕವಿಗಳು, ಸಾಹಿತಿಗಳು ಮತ್ತು ಬರಹಗಾರರು ಕವನ, ಕತೆ, ನಾಟಕ ಹಾಗೂ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಒಂದು ಸ್ಥಳದಲ್ಲಿ ಅಥವಾ ಊರಿನಲ್ಲಿ ವಾಸಿಸುವ ಜನರು ಮಾತನಾಡುವ ಭಾಷೆಯನ್ನು ಪ್ರಾದೇಶಿಕ ಭಾಷೆ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಕನ್ನಡದಲ್ಲಿ ಅನೇಕ ಪ್ರಾದೇಶಿಕ ಭಾಷೆಗಳಿವೆ. ಇಂದು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಪ್ರಾದೇಶಿಕ ಕನ್ನಡದ ಪರಿಚಯವನ್ನು ಮಾಡಲಿದ್ದೇವೆ. ಧಾರವಾಡ ಕನ್ನಡವು ಕನ್ನಡದ ಉಪಭಾಷೆಗಳಲ್ಲಿ ಒಂದಾಗಿದೆ. ಧಾರವಾಡ ಕನ್ನಡಕ್ಕೆ ತನ್ನದೇ ಆದ ವಿಶಿಷ್ಟ ಗತ್ತು, ಗಮ್ಮತ್ತು ಮತ್ತು ಗರಂ ಶೈಲಿಗೆ ಹೆಸರುವಾಸಿಯಾಗಿದೆ. ಹೊರನೋಟಕ್ಕೆ ಕೊಂಚ ಕಠಿಣವಾಗಿ ಅಥವಾ ಜೋರಾಗಿ ಮಾತನಾಡಿದಂತೆ ಕಂಡರೂ ಒಳಗಡೆ ಅತ್ಯಂತ ಆತ್ಮೀಯತೆ ಮತ್ತು ಪ್ರೀತಿಯನ್ನು ಹೊಂದಿರುವ ಭಾಷೆ ಇದಾಗಿದೆ.
1: ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ ಆರನೇ ತರಗತಿಯ ನಿಧಿ ಆರ್.ಕೆ. ಇವರು ಧಾರವಾಡ ಕನ್ನಡದಲ್ಲಿ ಧಾರವಾಡ ವಿಶೇಷತೆಯನ್ನು ಹೇಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ನಿಧಿ. ನಾನು ಆರನೇ ತರಗತಿನಾಗ ಓದ್ತೇನೆ ರೀ. ನಾನು ಇವತ್ತು ನಿಮ್ಮ ಮುಂದೆ ಧಾರವಾಡನಾಗ ಕೆಲವೊಂದು ಪ್ರಮುಖ ಸ್ಥಳಗಳ ಬಗ್ಗೆ ಹೇಳಾಕ ನಿಮ್ಮ ಮುಂದೆ ನಿಂತೇನೆ ರೀ. ಧಾರವಾಡನಾಗ ವಿದ್ಯಾಸಂಸ್ಥೆಗಳು ಭಾಳ ಅದಾವ ರೀ. ಮತ್ತು ಬೇಂದ್ರೆ, ಕಣವಿ, ಗಿರೀಶ್ ಕಾರ್ನಾಡ್ ಅಂತಹ ಮಹಾಕವಿಗಳು ಜನಿಸಿದ್ದ ಊರ್ರಿ ಅದ. ಮತ್ತು ಧಾರವಾಡನಾಗ ಪೇಡ ಭಾಳ ಫೇಮಸ್ ಅದ ರೀ. ಅಲ್ಲಿ ಹಂಗೆ ರುಚಿ ಎಲ್ಲೂ ಸಿಗುವುದಿಲ್ಲರಿ. ಈಗ ಮತ್ತು ನಾವು ಪ್ರಮುಖ ಸ್ಥಳಗಳ ಬಗ್ಗೆ ತಿಳ್ಕೊಂಡ್ರೆ ಧಾರವಾಡನಾಗ ಸಿದ್ಧಾರೂರ ಮಠ, ಆಮೇಲೆ 3000 ಮಠ, ಉಂಟಲ್ಕೇರಿ, ಚಂದ್ರಮೌಳೇಶ್ವರ ದೇವಸ್ಥಾನ, ರಾಣಿ ಚೆನ್ನಮ್ಮ ಸರ್ಕಲ್, ನುಗ್ಗಿಕೇರಿ ಹನುಮಂತ ದೇವಸ್ಥಾನ, ಗಾಯತ್ರಿ ತೋಫಾನ, ಕರ್ನಾಟಕ ವಿಶ್ವವಿದ್ಯಾಲಯ, ಇಸ್ಕಾನ್ ಟೆಂಪಲ್, ಆಮೇಲೆ ಮುರುಘಾ ಮಠ ಇದ್ದಾದ್ರಿ. ಈಗ ನೀವೆಲ್ಲ ಧಾರವಾಡನಾಗ ಇದ್ದ ಪ್ರಮುಖ ಸ್ಥಳಗಳನ್ನು ನೋಡಕ್ಕೆ ಬರ್ರಿ. ಈ ಮಾತನ್ನು ಹೇಳಿ ನಾನು ಧಾರವಾಡ ಕನ್ನಡ ಮಾತನ್ನು ಮುಗಿಸ್ತೇನೆ ರೀ. ಧನ್ಯವಾದಗಳ್ರಿ.
1: ಮೈಸೂರು ಕನ್ನಡವು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ವಿಶೇಷವಾಗಿ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಮಾತನಾಡುವ ಕನ್ನಡ ಭಾಷೆಯಾಗಿದೆ. ಇದೀಗ 8ನೇ ತರಗತಿಯ ದೀಪ್ತಿ, 9ನೇ ತರಗತಿಯ ಲಿಖಿತ ಹಾಗೂ 6ನೇ ತರಗತಿಯ ಮನಸ್ವಿ ಎನ್ ಇವರು ಮೈಸೂರಿನ ದಸರಾ ಉತ್ಸವ ಹಾಗೂ ಕೃಷಿಯ ಬಗ್ಗೆ ಹೇಳಲಿದ್ದಾರೆ.
3: ನಮ್ಮ ಈ ಮೈಸೂರು ದಸರಾ ಬಂತು ಅಂದ್ರೆ ಸಾಕು, ಆ ಖುಷಿನೇ ಬೇರೆ ಕಣ್ರಿ. ನಮ್ಮ ಅರಮನೆ ಲೈಟಿಂಗು ನೋಡೋಕೆ ಎರಡು ಕಣ್ಣು ಸಾಲಲ್ಲ. ದಸರಾ ಅಂದ್ರೇನೆ ಅಷ್ಟೊಂದು ಜೋರಾಗಿರ್ತದೆ. ಅಭಿಮನ್ಯು ಆನೆ ಆ ಗತ್ತಿನಲ್ಲಿ ಚಿನ್ನದಂಬಾರಿ ಹೊತ್ತೋರಟ್ರೆ ಸಾಕು, ನೋಡೋಕೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಬನ್ನಿ ಮಂಟಪದ ಹತ್ರ ಆ ಪಂಚಿನ ಕವಾಯತು ನೋಡೋಕೆ ಜನ ಮಗ್ಗಿ ಬಿದ್ದು ಹೋಗ್ತಾರೆ ಗೊತ್ತಾ. ಮನೆ ಮನೆಯಲ್ಲೂ ಆ ದಸರಾ ಗೊಂಬೆಗಳ ಜೋಡಿಸಿರೋದನ್ನ ನೋಡ್ತಾ ಇದ್ರೆ ಮನ್ಸಿಗೆ ಒಂಥರ ಆನಂದ ಕಣ್ರಿ. ದೇಶ ವಿದೇಶದಿಂದ ಜನರೆಲ್ಲ ನಮ್ಮ ಮೈಸೂರಿಗೆ ಹರಿದು ಬರ್ತಾರಲ್ಲ, ಅದೇ ನಮ್ಗೆ ಒಂಥರ ಹೆಮ್ಮೆ. ಮೈಸೂರು ಎಕ್ಸಿಬಿಷನ್ ಅಲ್ಲಿ ಆ ಚುರುಮುರಿ ತಿನ್ಕೊಂಡು ಸುತ್ತಾಡೋ ಮಜಾನೇ ಬೇರೆ ಗುರು. ಇನ್ನೇಕೆ ತಡ, ನೀವೆಲ್ಲ ಯಾವಾಗ ಬರ್ತಿದ್ದೀರಾ ನಮ್ಮ ಮೈಸೂರು ಹಬ್ಬಕ್ಕೆ, ಬಂದು ಸೇರ್ಕೊಳ್ಳಿ.
4: ರಜೆ ಸಿಕ್ಕ್ರೆ ಸಾಕು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಅಲ್ಲಿಂದ ಇಡೀ ಊರನ್ನ ನೋಡೋದು ಸಖತ್ ಖುಷಿ ಕೊಡುತ್ತೆ. ಅದರ ಜೊತೆ KRS ಡ್ಯಾಮ್, ಬೃಂದಾವನ ಗಾರ್ಡನ್, ಝೂ, ಕಾರಂಜಿ ಕೆರೆ ಮತ್ತೆ ಜಗನ್ಮೋಹನ ಅರಮನೆಯಲ್ಲಿ ಕಾಲ ಕಲಿಯುವುದು ಎಲ್ಲರಿಗೂ ಒಂಥರ ಇಷ್ಟ. ಇನ್ನು ತಿಂಡಿ ಊಟದ ವಿಷಯಕ್ಕೆ ಬಂದ್ರೆ ಮೈಸೂರು ಅಂದ್ರೆ ಫುಡ್ ಪ್ರಿಯರ ಸ್ವರ್ಗ. ಬಾಯಲ್ಲಿಟ್ಟರು ಕರ್ಗೋ ಮೈಸೂರು ಪಾಕ್ ತಿನ್ನದವರು ಯಾರೂ ಇರಲ್ಲ. ಹಾಗೆ ಸಂಜೆ ಟೈಮ್ ಹಳೆ ಮಾರ್ಕೆಟ್ನ ಹನುಮಂತ್ ಪಲಾವ್ ತಿನ್ನೋ ಮಜಾನೇ ಬೇರೆ. ಇದರ ಜೊತೆಗೆ ಮೈಸೂರು ಮಲ್ಲಿಗೆ ಮತ್ತೆ ಮೈಸೂರು ರೇಷ್ಮೆ ಸೀರೆಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಇಷ್ಟೆಲ್ಲ ಫೇಮಸ್ ಆಗಿರೋ ಮೈಸೂರು ಕನ್ನಡ ಭಾಷೆ ಇಲ್ಲಿನ ಜನರು ಮಾತಾಡೋ ಮೃದು ಗೌರವಯುಕ್ತ ಆಗಿರುತ್ತದೆ. ಯಾರನ್ನೇ ಆದರೂ ಬನ್ನಿ ಸ್ವಾಮಿ ಹೇಳಿ ಕಣ್ರಿ ಅಂತ ತುಂಬಾ ಮರ್ಯಾದೆಯಿಂದ, ಪ್ರೀತಿಯಿಂದ, ಉತ್ತಮ ರೀತಿಯಿಂದ ಸ್ವಾಗತ ಮಾಡ್ತಾರೆ. ಇಂಥ ಊರು ನಮ್ಮ ಕರ್ನಾಟಕದಲ್ಲಿ ಇರೋದು ನಿಜಕ್ಕೂ ನಮ್ಮ ಹೆಮ್ಮೆ.
1: ಅಷ್ಟೇ ಅಲ್ಲ ಕಣ್ರಿ, ಮೈಸೂರು ಸುತ್ತಮುತ್ತ ಇರೋ ಪ್ರಕೃತಿ, ಕಾಡು ಮತ್ತೆ ನಮ್ಮ ರೈತರ ಕೃಷಿ ಪದ್ಧತಿ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. ಮೈಸೂರು ಹತ್ರನೇ ಇರೋ ಬಂಡೀಪುರ ಮತ್ತೆ ನಾಗರಹೊಳೆ ಕಾಡುಗಳು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಅಲ್ಲಿರೋ ಹಚ್ಚ ಹಸಿರು ಹುಲಿ ಆನೆಗಳ ಗಂಭೀರ್ಯ ನೋಡಕ್ಕೆ ಜನ ಸಾಲುಗಟ್ಟಿ ಬರ್ತಾರೆ. ಇನ್ನು ನಮ್ಮ ಮೈಸೂರು ಭಾಗದ ಕೃಷಿ ವಿಷಯಕ್ಕೆ ಬಂದ್ರೆ ಅಲ್ಲಿನ ರೈತರು ಪ್ರಕೃತಿಯನ್ನು ದೇವರ ತರ ನಂಬಿ ಕೃಷಿ ಮಾಡ್ತಾರೆ. ಕಾವೇರಿ ಮತ್ತೆ ಕಪಿಲ ನದಿಯ ನೀರುಗಳನ್ನು ನಂಬಿಕೊಂಡು ಭತ್ತ, ರಾಗಿ, ಕಬ್ಬು, ಶುಂಠಿ ಮತ್ತು ತರಕಾರಿ ತರಕಾರಿಗಳನ್ನು ಸಖತ್ತಾಗಿ ಬೆಳೆಸ್ತಾರೆ. ಪ್ರಕೃತಿಯನ್ನು ಉಳಿಸಿಕೊಂಡು ಕಾಡನ್ನು ಬೆಳೆಸಿಕೊಂಡು ಕೃಷಿ ಮಾಡುವುದು ಹೇಗಂತ ಮೈಸೂರು ಜನ ಮತ್ತು ಮೈಸೂರು ಮಣ್ಣನ್ನು ನೋಡಿ ಕಲಿಬೇಕು ಸ್ವಾಮಿ. ಇಂಥ ಅದ್ಭುತ ನಿಸರ್ಗದ ಮಡಿಲಲ್ಲಿ ಇರೋ ನಮ್ಮ ಮೈಸೂರು ನಿಜಕ್ಕೂ ಒಂದು ದೇವಲೋಕ ಇದ್ದಂಗೆ.
0: ಕುಂದಾಪುರ ಕನ್ನಡ, ಇದು ಹಳೆಗನ್ನಡದ ಕೆಲವು ಹಳೆಯ ಪದಗಳನ್ನು ಮತ್ತು ಉಚ್ಚಾರಣಾ ಶೈಲಿಯನ್ನು ಇಂದಿಗೂ ಉಳಿಸಿಕೊಂಡಿದೆ. ಇದೀಗ 6ನೇ ತರಗತಿಯ ನಿಶಿಕಾ ವೈ ಪೂಜಾರಿ ಇವರು ಕುಂದಾಪುರ ಕನ್ನಡದಲ್ಲಿ ಮಳೆಯ ಕುರಿತು ಮಾತನಾಡಲಿದ್ದಾರೆ.
5: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಿಕಾ. ನಾನು ಈಗಳಿಕೆ ಕುಂದಾಪುರ ಕನ್ನಡದಂಗೆ ಮಾತಾಡೋಕ್ಕೆ ನಿಮ್ಮೆದುರು ಬಂದು ನಿಂತ್ಕೊಂಡಿದ್ದೇನೆ. ಇವತ್ತು ಭಾರಿ ಮಳೆ ಬಂದಿತ್ತು. ಮಳೆ ಬಂದ್ರೆ ನೆಲ ತಂಪಾತ್. ಮಳೆಗಾಲ ಅಂದ್ರೆ ನಂಗೆ ತುಂಬಾ ಇಷ್ಟ. ಮಳೆ ನೀರಿನಿಂದ ಬೆಳಗ್ಗೆ ಭಾರಿ ಉಪಕಾರ ಆತ್. ಮಳೆ ಜಾಸ್ತಿ ಬಂದ್ರೆ ರಸ್ತೆ ಹಂಗೆ ನೀರೇನಿಲ್ಲದ್. ಮಳೆ ನೆನೆಸ್ಕೊಂಡ್ರೆ ಜ್ವರ ಬತ್ತದ್. ಸಣ್ಣ ಮಕ್ಳು ಮಳೆಯಲ್ಲಿ ಆಟ ಆಡತ್ರು. ಗುಡುಗು ಮಿಂಚು ಬಪ್ಪತ್ತಿಗೆ ಜಾಗೃತಿ ಇರ್ಬೇಕು. ಮಳೆಗಾಲದಲ್ಲಿ ಬಿಸಿ ಬಿಸಿ ಚಾ ಕುಡಿಕೆ ಭಾರಿ ಲಾಯಕ್ಕಾತ್. ಧನ್ಯವಾದಗಳು.
4: ಹವ್ಯಕ ಕನ್ನಡ. ಹವ್ಯಕ ಕನ್ನಡವು ಒಂದು ಪ್ರಮುಖ ಪ್ರಾದೇಶಿಕ ಉಪಭಾಷೆಯಾಗಿದೆ. ಇದನ್ನು ಮುಖ್ಯವಾಗಿ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ವಾಸಿಸುವ ಹವ್ಯಕ ಸಮುದಾಯದವರು ಮಾತನಾಡುತ್ತಾರೆ. ಇದರ ಉಚ್ಚಾರಣೆ ಮತ್ತು ಪದಪ್ರಯೋಗವು ಸಾಮಾನ್ಯ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ.
0: ನಮ್ಮ ಶಾಲಾ ವಿದ್ಯಾರ್ಥಿಗಳಾದ 6ನೇ ತರಗತಿಯ ಮಾನ್ವಿ ಭಟ್ ಹಾಗೂ ಅಭಿರಾಮ್ ಕೆ ಭಟ್ ಇವರು ಹವ್ಯಕ ಕನ್ನಡದಲ್ಲಿ ಕಲ್ಪವೃಕ್ಷದ ಬಗ್ಗೆ ಪ್ರಸ್ತುತಪಡಿಸಲಿದ್ದಾರೆ.
6: ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹವ್ಯಕ ಕನ್ನಡದಲ್ಲಿ ಮಾತಾಡಲಿದ್ದೆ. ನಮಗೆಲ್ಲ ಗೊಂತಿಪ್ಪ ಹಾಗೆ ತೆಂಗಿನ ಮರದ ತುಂಬಾ ಪ್ರಯೋಜನ ಇದ್ದು, ಹಾಗಾಗಿ ತೆಂಗಿನ ಮರವ ನಾವು ಕಲ್ಪವೃಕ್ಷ ಹೇಳಿ ಹೇಳ್ತು. ತೆಂಗಿನ ಮರ ಯಾವಾಗಲೂ ತೆಂಗಿನಕಾಯಿಗೆ ಪ್ರಸಿದ್ಧ. ನಮಗೆ ಅಡಿಗೆಗೆ ತೆಂಗಿನಕಾಯಿ ಬೇಕೇ ಬೇಕು. ಕೊದಿಲು, ಮೇಲಾರ, ಮೆಣಸ್ಕಾಯಿ, ಅವಿಲು, ತಂಬುಳಿ ಅಂತ ಮಾಡ್ತಾರೂ ನಮಗೆ ತೆಂಗಿನಕಾಯಿ ಇಲ್ಲದೆಡಿಯ. ಒಣಗಿದ ತೆಂಗಿನಕಾಯಿಗೆ ಎಂಗಳ ಭಾಷೆಯಲ್ಲಿ ಗೋಟುಕಾಯಿ ಹೇಳುದು. ಈ ಗೋಟುಕಾಯಿಂದ ನಮಗೆ ತೆಂಗಿನೆಣ್ಣೆ ಮಾಡ್ಲಾವ್ತು. ಹಾಗೆಯೇ ಗೋಟುಕಾಯಿ ಚಟ್ನಿ ಹೊಡಿ ಕೂಡ ಲಾಯಕ್ಕಾವ್ತು. ಇನ್ನು ಬೊಂಡ ಅಂತೂ ನಮ್ಮ ದೇಹದ ಉಷ್ಣಾಂಶ ಕಮ್ಮಿ ಮಾಡ್ಲೆ ತುಂಬಾ ಉಪಕಾರ ಆವ್ತು. ಬೊಂಡ ದೇವರ
7: ನಿಲ್ಲು ನಿಲ್ಲು, ಆನು ಹೇಳ್ತೆ. ಬೊಂಡ ದೇವರ ಅಭಿಷೇಕಕ್ಕೂ ಬೇಕಾವ್ತು. ಇದಿಷ್ಟು ತೆಂಗಿನ ಫಲದ ಬಗ್ಗೆ ಹೇಳಿರೆ, ತೆಂಗಿನ ಮರಂದಲೂ ನಮಗೆ ತುಂಬಾ ಉಪಯೋಗ ಇದ್ದು, ಹಸಿ ಮಡಲಿನ ನಾವು ಭೂತಾರಾಧನೆಯಲ್ಲಿ ವೇಷಭೂಷಣಕ್ಕೆ ಉಪಯೋಗಿಸುತ್ತವು. ಹಸಿ ಮಡಲಿಂದ ಆಟ ಸಾಮಾನು ಎಲ್ಲ ತಯಾರು ಮಾಡ್ಲಾವ್ತು. ಒಣಗಿದ ಮಡಲಿಂದ ನಾವು ಕಸ ಉಡುಗಲೆ ಹಿಡ್ಸೂಡಿ ಮಾಡ್ಲಾವ್ತು. ನಮ್ಮ ಹಳ್ಳಿ ಮನೆಯಲ್ಲಿ ಒಲೆಗೆ ಕಿಚ್ಚು ಹಿಡಿಸುಲೆ ಮಡಲು ತುಂಬಾ ಉಪಯೋಗಿಸುತ್ತವು. ಹಾಗೆ ಬಿಸಿನೀರು ಕೊಟ್ಟಗೆಲಿ ಬಿಸಿನೀರು ಕಾಸುಲದೆ ಮಡಲು ಬೇಕಾವ್ತು. ಗಣಪತಿ ಹೋಮದ ಸಂದರ್ಭದಲ್ಲಿ ಹೋಮಕುಂಡಕ್ಕೆ ಹಾಕುಲುದೆ ಮಡಲಿನ ಕಟ್ಟ ತಯಾರು ಮಾಡ್ತವು. ಅದಕ್ಕೆ ಶಾಕೋಲು ಹೇಳಿ ಹೇಳ್ತವು. ಬಿದ್ದ ಮರದ ತುಂಡುಗಳ ಮನೆ ಮಾಡಿಂಗೆ ಪಕ್ಕಾಸು ಅಡ್ಡ ಎಲ್ಲ ಮಾಡ್ಲೆ ಉಪಯೋಗಿಸುತ್ತವು. ಕುಂಬಾದ ಮರ ಆದರೆ ಒಲೆಗೆ ಹೇಳಿ ಮಾಡಿಸಿದ ಸೌದ್ಯಾವ್ತು. ತೆಂಗಿನ ಮರಂದ ಬೀಳುವ ಸಣ್ಣ ಸಣ್ಣ ಎಳತ್ತು ಕಾಯಿಗೆ ಚೆಂಡುಪ್ಪಾಳೆ ಹೇಳ್ತವು. ಚರ್ಮ ರೋಗಂಗ ಎಲ್ಲ ಕಮ್ಮಿ ಆವ್ತು. ಹೀಗೆ ತೆಂಗಿನ ಮರದ ಎಲ್ಲ ಭಾಗಗಳಲ್ಲಿಯೂ 10 ಹಲವು ಉಪಯೋಗಂಗ ಇದ್ದು. ಧನ್ಯವಾದಂಗ.
4: ಕರ್ನಾಟಕದ ಹಳೆಯ ಮೈಸೂರು ಭಾಗದ ಕುಂಬಾರರು ಕುಂಬಾರ ಭಾಷೆಯನ್ನು ಮಾತನಾಡುತ್ತಾರೆ. ಇದೀಗ 6ನೇ ತರಗತಿಯ ಸನ್ನಿಧಿ ಜಿ ಕುಲಾಲಿವರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕುಂಬಾರ ಕನ್ನಡದಲ್ಲಿ ಪ್ರಸ್ತುತಪಡಿಸಲಿದ್ದಾರೆ.
8: ನಾನು ಸನ್ನಿಧಿ. ನಾನೇ ಈಗ ಕುಂಬಾರ ಆರೆ ಭಾಷೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಜಿ ಅವರ ಬಗ್ಗೆ ಒಂದು 2 ಸಾಲು ಹೇಳುಲ್ಲೆ. 1968 21ನೇ ಧರ್ಮಾಧಿಕಾರಿಯಾಗಿದೆ ಅಧಿಕಾರ ವಹಿಸಿದ್ರೆ ಅವರ ಮುಂದೆ ತುಂಬೇ ಸವಾಲು ಬಂದಡೆಲ್ಲ ಅವರು ತೋರಿಸಿದ ಧೈರ್ಯನೇ ಅವರ ಇಂದು ವಿಶ್ವ ಪ್ರಖ್ಯಾತನಾಗಿದ್ದು ಮಾಡಿತು. ಪೀಠ ಬರಕ ಮುಂದೆ ಅವರ ಪರಂಪರೆ ಪಾಲಿಸಿದ ಕೆಲಸ ವಹಿಸಿಕೊಂಡು ಬಂದರು. ವೀರೇಂದ್ರ ಹೆಗ್ಡೆಜಿ ಅವರು ನೋಡಿದ ರೀತಿ ಇಂದು ಧರ್ಮಸ್ಥಳ ಜಗತ್ತಲ್ಲಿ ವರ್ಣನೆಗೊಂಡಿತು. ಅನ್ನದಾನ, ಅಭಯದಾನ, ವಿದ್ಯಾದಾನ ಎಂದಿದೆ ವಿವಿಧ ದಾನಲಿ ಪರಂಪರೆ. ಧರ್ಮಸ್ಥಳ ತುಂಬೇ ಅಭಿವೃದ್ಧಿ ಆಯಿತು. ಧನ್ಯವಾದ.
0: ಮಂಗಳೂರು ಕನ್ನಡ.
9: ಮಂಗಳೂರು ಕನ್ನಡ ಎಂಬುದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬಳಕೆಯಲ್ಲಿರುವ ಕನ್ನಡದ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳಲ್ಲಿ ಒಂದಾಗಿದೆ. ಇದೀಗ 6ನೇ ತರಗತಿಯ ಸುರಾನಿ ಬಿಎಸ್ ಇವರು ಮಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವ ಮೀನುಗಾರಿಕೆಯ ಕುರಿತು ಮಂಗಳೂರು ಭಾಷೆಯಲ್ಲಿ ಅಭಿವ್ಯಕ್ತಪಡಿಸಲಿದ್ದಾರೆ.
10: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುರಾನಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಂತ ಗೊತ್ತುಂಟ, ನಾನು ಇವತ್ತು ಮೀನಿನ ಕುರಿತು ಮಾತಾಡಲು ಬಂದಿದ್ದೇನೆ. ನಮ್ಮ ಕರಾವಳಿ ಭಾಗವು ಮೀನುಗಾರಿಕೆಗೆ ತುಂಬಾ ಪ್ರಸಿದ್ಧಿಯಾಗಿದೆ. ಇಲ್ಲಿನ ಜನರಿಗೆ ಮೀನು ಇಲ್ಲದಿದ್ದರೆ ಆಗುವುದೇ ಇಲ್ಲ. ಭೂತೈ, ಬಂಗುಡೆ, ಅಂಜಲ್, ಸಿಗಡಿ ಮುಂತಾದ ತಾಜಾ ಸಮುದ್ರ ಮೀನುಗಳು ಮಂಗಳೂರಲ್ಲಿ ಉಂಟು. ನಿಮಗೆ ಗೊತ್ತುಂಟಾ, ನಮ್ಮ ಮೀನುಗಾರರು ಸಮುದ್ರಕ್ಕೆ ಹೋಗಿ ಕಷ್ಟಪಟ್ಟು ಬಗೆ ಬಗೆಯ ತಾಜಾ ಸಮುದ್ರ ಮೀನುಗಳನ್ನು ತರುತ್ತಾರೆ ಮಾರಾಯರೇ. ಎಂತ ಗೊತ್ತುಂಟಾ, ನಮ್ಮ ಮೀನು ಮಾರ್ಕೆಟ್ನಲ್ಲಿ ಭಾರಿ ಚೊರೆಪಟ್ಟು ಮಾರೆ. ಕಮ್ಮಿಗೆ ಕೊಡಿ, ಕಮ್ಮಿಗೆ ಕೊಡಿ ಅಂತ ಜನರು ಕೇಳುತ್ತಾರೆ. ಕಡಿಮೆಗೆ ಕೊಟ್ರೆ ಲಾಸ್ ಯಾರಿಗೆ? ನಮಗೆ ಅಲ್ವಾ? ಮತ್ತೆ ನಾನು ಅವರಿಗೆ ಸರಿ ಬೈದೆ, ಆದ್ರೆ ಅವರನ್ನು ನಾನು ಹೇಗಾದರೂ ಮಂಗ ಮಾಡಿ ಕಳಿಸಿದೆ ಆಯ್ತಾ. ನಿಮಗೆ ಗೊತ್ತಿಲ್ವಾ ನಮ್ಮ ಮಂಗಳೂರಿನವರು ಎಷ್ಟು ಹುಷಾರು ಗೊತ್ತುಂಟ? ಮತ್ತೆ ಬರುವಾಗ ಅವರದ್ದು ಅದೇ ರಾಗಮರೆ. ಅವರಿಗೆ ಎಂತ ಗೊತ್ತುಂಟು ನಮ್ಮ ಕಷ್ಟ ಅಲ್ವಾ? ಈ ಎರಡು ಮಾತುಗಳನ್ನು ಮಂಗಳೂರು ಕನ್ನಡದಲ್ಲಿ ಮಾತಾಡಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು.
9: ಉತ್ತರ ಕರ್ನಾಟಕದ ಪ್ರಾದೇಶಿಕ ಕನ್ನಡವು ತನ್ನದೇ ಆದ ವಿಶಿಷ್ಟ ಪದಪ್ರಯೋಗ, ಉಚ್ಚರಣೆ ಮತ್ತು ಮಾತಿನ ದಾಟಿಯನ್ನು ಹೊಂದಿದೆ. ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಇನ್ನು ಮುಂತಾದ ಪ್ರದೇಶಗಳಲ್ಲಿ ಮಾತನಾಡುತ್ತಾರೆ. ಇದೀಗ 10ನೇ ತರಗತಿಯ ಅಕ್ಷರ್ ಹಳೆಮನೆ ಇವರು ಉತ್ತರ ಕನ್ನಡದ ಭಾಷೆಯಲ್ಲಿ ಹಾಸ್ಯದ ಮಾತುಗಳನ್ನಾಡಿ ಮನರಂಜಿಸಲಿದ್ದಾರೆ.
11: ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮೀರ್ ಅನ್ಕೊಂತೀನಿ. ನಾನು ರಾಯಚೂರು ಹುಡುಗ. ರಾಯಚೂರು ಅಂದ್ರೆ ನೆನಪಾಗೋದು ಬಿಸಿಲು, ಕರಿಮಣ್ಣು ಮತ್ತೆ ಕರಿ ಜನ. ರಾಯಚೂರು ಅಂದ್ಮೇಲೆ ಒಂದ್ ಮಾತೈತೆ. ಒಂದ್ ಬೇರೆ ಒಬ್ಬತ್ತ ಕುರುಡ ಬಸ್ಸಾಗ ರಾಯಚೂರಿಗೆ ಬರಕತ್ತಿದ್ನಂತ. ಬಸ್ ಬಂದ್ ನಿಂದ್ರಿಸಿ ಚಿಸ್ ಅಂತ ಸೌಂಡ್ ಮಾಡಿತ್ತು. ಸೌಂಡ್ ಕೇಳಿ ಕುರುಡುಗ ಬಸ್ ನಿಂದ್ರಿಸೇತಪ್ಪ ಅಂತ ಗೊತ್ತಾಯ್ತು. ಯಾವ್ರು ಬಂದದ ಅಂತ ಕೇಳಾಕ ಹೊರಗ್ ತಲೆ ಹಾಕಿ ದಾರಿಗೆ ಹೋಗೋನ್ನ ಕೇಳ್ದ. ಅಣ್ಣ, ಇದು ಯಾವ್ರ ಅಣ್ಣ ಅಂತ. ಯಾರನ್ನ ಕೇಳಿದ್ನೋ? ಆತ ರಾಯಚೂರ್ನತ್ತ. ಬೋರ್ಡಾಗ ಏನ್ ಬರ್ದ ಕಾಣಲ್ಲೇನಲಿ ಅಂತಂದ. ಕುರುಡ ಪಾಪ, ಹೌದಣ್ಣ ಕಾಣದಿಲ್ ನೋಡು ಅಂತಂದ. ನಮ್ಮತ್ತ ಸಿಟಿಗೇರಿಬಿಟ್ಟ. ಏನಲೆ ಎದ್ರು ಮಾತಾಡ್ತೆ, ನೋಡ್ಕೊಂಡು ಮಾತಾಡಕ್ ಬರಲ್ಲೇನು ಅಂತ ಗದರಿಸಿ ಕೇಳಿದ. ಇಲ್ಲಣ್ಣ ನೋಡ್ಕೊಂಡು ಮಾತಾಡಕ್ ಬರಲ್ಲ ಅಂತ ಪಾಪ ಕುರುಡ ಮತ್ತೆ ಅಂದ. ತಗಪ್ಪ, ನಮ್ ರಾಯಚೂರತ್ತ ಬಯ್ಯಕ ಶುರು ಮಾಡಿದ ನೋಡ್ರಿ, ಹಂಗ ಹಿಂಗ ಬೈಲಿಲ್ಲ, ಕೇಳಿದವನ್ ಕಿವಿ ಉದುರು ಬಿಡ್ಬೇಕು. ಅವಾಗ ಬಸ್ ಆಗಿರೋರಿಗೆ ಎಲ್ಲರಿಗೂ ಬೋರ್ಡ್ ನೋಡ್ಲಾರ್ದಾನೆ ಅರ್ಥ ಆಯ್ತಂತ ಬಯ್ಯ ಮಂದಿ ಬಂದಾರಂದ್ರೆ ರಾಯಚೂರು ಬಂತು. ನಮ್ ಕಡೆ ಚಾಕುಡೆ ಹುಚ್ಚು ಬಾರಿ. ಒಂದ್ಸತಿ ದಾರೆಗೊಂಟಿದ್ದೆ, ಇನ್ನೊಬ್ಬತ್ತ ನನ್ ಮುಂದ ಬರಕತ್ತಿದ್ದ. ನಾನು ಕೇಳಿದೆ, ಏನಣ್ಣ ಎಲ್ಲಿಗೊಂಟಿದಿ? ಎಲ್ಲಿಗಿಲ್ಲಲೇ, ಇಲ್ಲೇ ಚಾಕುಡೇಮಂತ ಅಂತ ಆತ ಅನ್ನಪ್ಪ. ನಾನು ಮೊಬೈಲ್ ನೋಡಿದೆ, ಟೆಂಪರೇಚರ್ 40 ಡಿಗ್ರಿ, ಟೈಮು ಮಧ್ಯಾಹ್ನ 1:23. ಆತನ ಮುಖ ನೋಡಿದೆ. ಚೂರು ಬಿಸಿ ಮಾಡ್ಕೊಂಡು ಕುಡಿಯೋಣ, ಹಂಗೆ ಕುಡಿದ್ರೆ ಬರೀ ICU ಅಂತಂದೆ. ಇದನ್ನ ನಮ್ಮ ರಾಯಚೂರಾಗ ನಡೆದ್ರೆ ನಮ್ಮಣ್ಣ ರಿಲ್ಯಾಕ್ಸ್ ಮಾಡಕ್ ಹೋಗತ್ತಾನ ಅಂತಾರ. ಇದೇ ಮಲ್ನಾಡಾಗ ನಡೀಲಿ ನೋಡಮ್. ಮಧ್ಯಾಹ್ನ ಸುಡಾ ಬಿಸಿಲಾಗ ಯಾವನ ಚಾ ಕುಡಿಯಕತ್ತಾನ ಅಂದ್ರೆ ಅದಕ್ಕೆ ರಿಲ್ಯಾಕ್ಸ್ ಮಾಡಕತ್ತಾನ ಅನ್ನಲ್ಲ, ಆಸ್ಪತ್ರೆಗೆ ಹೋಗಕ್ಕ ರೆಡಿ ಆಕತ್ತಾನ ಅಂತಂತಾರ. ಇನ್ನೊಂದು, ನಮ್ಮನೀಗ ಒಂದ್ಸಲ ಬೀಗರು ಬಂದಿದ್ರು. ನಮ್ಮ ತಾತ ಅವ್ರು ಬಂದಿದ್ ನೋಡಿ ಬೀಗರು ಬಂದಾರ, ನಾಲ್ಗಿ ಸುಡ್ರಲ್ಲಿ ನಾಲ್ಗಿ ಸುಡ್ರಿ ಅಂತಂದ. ಬೀಗರು ಬೆಂಗಳೂರವರು. ನಮ್ಮ ತಾತ ಹೇಳಿದ್ ಕೇಳಿ ಎದುರುಬಿಟ್ರು. ನಾಲ್ಗಿಗ ತ್ರಿಶಿರ ಚುಚ್ಕೊಂಡಂಗ ಏನನ ಮಾಡಿಸ್ತಾರೇನಪ್ಪ ಅಂತ ಅಂಜ್ಕೊಂಡ್ರು. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮವ್ವ ಟ್ರೇ ತಾಂಬಂದ್ಲು, ಚೂರು ಬಗ್ಗಿ ಬರೀ ಚಾ ವಾಟೆ ಕೊಟ್ಲು. ಅವಾಗ ಬೀಗರಿಗೆ ಅರ್ಥ ಆಯ್ತಂತ, ನಾಲ್ಗಿ ಸುಡೋದಂತಂದ್ರೆ ಬರೀ ಚಾ ಕುಡಿಯೋದಷ್ಟೇ. ಚೂರೊತ್ತಾದ್ಮೇಲೆ ಊಟ ತಂದು ಕೊಟ್ಲು. ಏನ್ ವೆರೈಟಿ ಅಂತೀರ್ರಿ, ರೊಟ್ಟಿ, ಉಂಚೆಕಾರ, ಪುಂಡೆ ಪಲ್ಲೆ, ಷಂಡಿಗಿ, ಅನ್ನ, ಪಾಲಕ್ ಸಾರು, ಏನೇನೋ ಮಾಡಿದ್ಲು. ನಮ್ ಬಂದ್ ಬೀಗರು ನಮ್ ಕಡೆ ಊಟ ತಿನ್ನೋಷ್ಟೊತ್ತಿಗ 3 ಗ್ಲಾಸ್ ನೀರು, 4 ಗುಲಾಬ್ ಜಾಮೂನ್ ತಿಂದಿದ್ರು. ಜಾಮೂನ್ ತಿಂದಾರಂತಂದ್ರೆ ಸ್ವೀಟ್ ಚೊಲೋ ಐತಂತ ಅರ್ಥ ಆಗ್ತದ. ಆದ್ರೆ 3 ಗ್ಲಾಸ್ ನೀರು ಕುಡಿದಿದ್ ನೋಡಿ ನಮಗೆ ಪಾಪ ಅನ್ಸಿತ್ತು, ನಾವು ಇಷ್ಟು ಕಾರ ಅಡಿಗೆ ಮಾಡ್ತೀವೇನ್ರಿ ಅಂತ. ಊಟ ಆದ್ಮೇಲೆ ಮತ್ತೆ ಚಾ ತಂದು ಕೊಟ್ಲು ನಮ್ಮವ್ವ. ಬೀಗರು ಹೇಳಿದ್ರು, ಅಕ್ಕವ್ರೆ ನಾವು ಅವಾಗಲೇ ಚಾ ಕುಡಿದ್ವಲ್ಲ, ಅದು ಊಟದಕ್ಕಿಂತ ಮೊದಲು ಕುಡಿದ್ರಲ್ಲ ಅಂತ ನಮ್ಮವ್ವ ಮತ್ತೆ ಅಂದ್ಲು. ಬೀಗರಿಗ ಚಿಂತೆ ಆಯ್ತು, ಇವ್ರೇನಪ್ಪ ಗುಳಿಗೆ ಕೊಟ್ಟಂಗ ಕೊಡಕತ್ತಾರಲ್ಲ, ಊಟ ಆದ್ಮೇಲೊಂದು ಮೊದಲೊಂದು ಅಂತ ಅನ್ಕೊಂಡ್ರು. ಇಂಥವೆಲ್ಲ ನಮ್ಮ ಕಡೆ ಸಾಮಾನ್ಯ. ಇನ್ನ ಹೇಳಕ್ ಹೋದ್ರೆ ನಿಮ್ ಇಡೀ ದಿನ ತಾಂತೀನಿ. ಅವಕಾಶ ಕೊಟ್ಟದಕ್ಕ ಧನ್ಯವಾದಗಳು.
0: ಕನ್ನಡವನ್ನು ಕಲಿಯುವುದರಿಂದ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಕನ್ನಡ ಮಾತನಾಡುವುದು, ಓದುವುದು ಮತ್ತು ಬರೆಯುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ. ನಾವು ಕನ್ನಡವನ್ನು ಪ್ರೀತಿಸಿ ಗೌರವಿಸಿ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕು.
9: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ದೀಪ್ತಿ, ಲಿಖಿತಾ, ಮನಸ್ವಿ ಎನ್ಎಸ್, ಸನ್ನಿಧಿ ಜಿ ಕುಲಾಲ್, ಅಭಿರಾಮ್ ಕೆ ಭಟ್, ನಿಶಿಕಾ ವೈ ಪೂಜಾರಿ, ನಿಧಿ ಆರ್ಕೆ, ಸುರಾನಿ ಬಿಎಸ್, ಮಾನ್ವಿ ಭಟ್, ಅಕ್ಷರ್ ಹಳೆಮನೆ. ನಿರೂಪಣೆಯಲ್ಲಿ ಆದ್ಯಾ ಎನ್ ವಿ ಹಾಗೂ ಸಪ್ತಮಿ ಎಂಎಸ್.
0: ನಮ್ಮ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ
9: ಸಿರಿಗನ್ನಡಂ ಗೇಲ್ಗೆ ಸರಿಗನ್ನಡಂ ಬಾಳ್ಗೆ ಕನ್ನಡವೇ ಸತ್ಯ ಕನ್ನಡವೇ ನಿಜ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ,
3: ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದೀಗ ಎಸ್ಡಿಎಂ ಕಾಲೇಜಿನ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳೋಣ.
4: ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರ್ಕೊಂಡು ಬಂದಂತ ಎಲ್ಲ ಉಪನ್ಯಾಸಕ ಬಂಧುಗಳೇ, ಹಾಗೂ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ನಮ್ಮ ಜೆನ್ಸಿ ಕುಟುಂಬಕ್ಕೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಈ ಕಾರ್ಯಕ್ರಮದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮತ್ತು ನಿಮ್ಮ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಾಲೇಜಿನ ಪ್ರಾಚಾರ್ಯ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಶೈಕ್ಷಣಿಕ ಹಬ್ಬ. ನಮ್ಮಲ್ಲಿ ಇರುವರು ಜಪಾನ್ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೃಷಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಲಿಕ್ಕೆ ಮತ್ತು ಕಾಲೇಜಿನಲ್ಲಿ ಮಾಧ್ಯಮ ವಿಭಾಗ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥದ್ದು ನಮಗೆ ಬಹಳ ಸಂತೋಷವನ್ನು ತಂದಿದೆ. ಈ ವರ್ಷದ ಆರಂಭದಲ್ಲಿ ಅಥವಾ ಕಳೆದ ಶೈಕ್ಷಣಿಕ ವರ್ಷದ ಕೊನೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರು ನನ್ನ ಜೊತೆ ವಿಚಾರ ವಿನಿಮಯ ಮಾಡಿಕೊಳ್ತಾ ಇದ್ರು. ಈ ವರ್ಷ ಏನೆಲ್ಲ 26-27 ಶೈಕ್ಷಣದಲ್ಲಿ ಏನೆಲ್ಲ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕನ್ನುವುದರ ಬಗ್ಗೆ ಆಗ ಅವರಿಗೆ ನಾನೊಂದು ಸಲಹೆಯನ್ನು ನೀಡಿದ್ದೆ. ಅದು ಹೇಗೆ ಅಂತ ಹೇಳಿದರೆ, ಒಬ್ಬ ಬೇರೆ ಬೇರೆ ಕಡೆ ಹೋಗಿ ಬಾವಿ ತೋಡ್ತಾ ಇದ್ದಂತೆ. ಎಲ್ಲ ಕಡೆ ಒಂದು 7, 8, 10 20 ಆಳ ಬಾವಿಯನ್ನು ತೋಡೋದು, ನೀರು ಸಿಗುವುದಿಲ್ಲ. ಮತ್ತೊಂದು ಕಡೆ ಬಾವಿ ತೋಡೋದು, 10-20 ನೀರು ಸಿಗುವುದಿಲ್ಲ. ಹೀಗೆ ಮಾಡ್ತಾ ಹೋಗ್ತಾ ಇದ್ದಂತೆ. ಕೊನೆಗೆ ಅವರು ಸಲಹೆ ಕೊಟ್ರಂತೆ, ಹಾಗೆ ಮಾಡಬೇಡ, ಒಂದೇ ಕಡೆ ನೀವು ಆಳವಾಗಿ 60-70-100 ಆಳ ಬಾವಿ ತೋಡಿದಾಗ ನಿಮಗೆ ನೀರು ಸಿಗ್ತದೆ ಅಂತ. ಹಾಗೆ ಒಂದು ನಾನು ಸೂಚನೆ ಕೊಟ್ಟೆ, ನೀವು ಕಲಾ ವಿಭಾಗ, ವಿಜ್ಞಾನ ವಿಭಾಗ, ವಾಣಿಜ್ಯ ವಿಭಾಗ, ಕಂಪ್ಯೂಟರ್ ವಿಭಾಗ, ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡ್ತೀರಿ, ಚೆನ್ನಾಗಿರುತ್ತದೆ. ಆದರೆ ಈ ಎಲ್ಲ ವಿಭಾಗದವರು ಸೇರಿ ಕಾರ್ಯಕ್ರಮ ಮಾಡಿದಾಗ ಪರಸ್ಪರ ಒಂದು ಅಂತರ್ಶಾಸ್ತ್ರೀಯ ಅಧ್ಯಯನ ಆಗ್ತದೆ, ವಿಚಾರ ವಿನಿಮಯ ನಡೀತದೆ, ಮತ್ತೆ ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಆಗ್ತದೆ. ಈ ರೀತಿಯ ಒಂದು ವೇದಿಕೆಯನ್ನು ತಯಾರು ಮಾಡಿ ಇಡೀ ಕಾಲೇಜು ಮಟ್ಟದಲ್ಲಿ ಕಾರ್ಯಕ್ರಮವನ್ನು, ರಾಷ್ಟ್ರಮಟ್ಟದ ವಿದ್ಯಾರ್ಥಿಗಳನ್ನು ಇಲ್ಲಿ ಆಹ್ವಾನಿಸಿ ಕಾರ್ಯಕ್ರಮ ಮಾಡಿದರೆ ಹೆಚ್ಚು ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಮಾಡಬಹುದು ಅನ್ನುವಂಥದ್ದು. ಇದನ್ನು ಬಹಳ ಚೆನ್ನಾಗಿ ಅವರು ಬಳಸಿಕೊಂಡಿದ್ದಾರೆ. ಕಾಲೇಜಿನ ತಂಡ ಇದಕ್ಕೆ ಸರಿಯಾದ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಅತ್ಯಂತ ಒಂದು ಅರ್ಥಪೂರ್ಣವಾದ ರೂಪುರೇಷೆಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಇದು ಬಹಳ ಪರಿಣಾಮಕಾರಿಯಾಗಿ ನಡೆಯುತ್ತದೆ ಅಂತೇನು ನಾನು ಭಾವಿಸ್ತಾ ಇದ್ದೇನೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಕಡೆ ಗಮನಿಸ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ. ಇವತ್ತು ಭಾರತ ಆರ್ಥಿಕವಾಗಿ ಪ್ರಪಂಚದಲ್ಲಿ 5, 6 ಅಥವಾ 7 ಸ್ಥಾನದಲ್ಲಿಯೇ ಇದೆ ಅನ್ನುವಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ಆದರೆ ಇನ್ನೊಂದು ರೀತಿಯ ಅಳತೆಗೋಲು ವಿಶ್ವಸಂಸ್ಥೆಯವರು ಮಾಡ್ತಾರೆ, ಅದಕ್ಕೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರೀತಾರೆ. ಒಂದು ದೇಶದ ಜನರು ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಹಣ ಅಥವಾ ವಿದ್ಯೆಯಿಂದ ಸಿಗುವಂಥದ್ದಲ್ಲ, ಅದಕ್ಕೆ ಬೇರೆಯಾದಂಥ ಒಂದು ಗುಣಾಂಕ ಇದೆ. ಇದನ್ನು ಗಮನಿಸಿದಾಗ ಭಾರತದ ಒಂದು ಸ್ಥಾನ ಎಲ್ಲಿದೆ ಅಂತ ಹೇಳಿದರೆ 147 ದೇಶಗಳಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಆಫ್ ಇಂಡಿಯಾ ಈಸ್ 116. ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂತ ಹೇಳುವಂತಹ ಅಮೆರಿಕ 23ನೇ ಸ್ಥಾನದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ 29ನೇ ಸ್ಥಾನದಲ್ಲಿದೆ, ಫಿನ್ಲೆಂಡ್ ಅಂತ ಒಂದು ದೇಶ ಪ್ರಥಮ ಸ್ಥಾನದಲ್ಲಿದೆ, ಕೋಸ್ಟಾರಿಕಾ, ಐಸ್ಲ್ಯಾಂಡ್, ಸ್ವೀಡನ್ ಇದು ಪ್ರಥಮ 5ನೇ ಸ್ಥಾನಗಳನ್ನು ಹೊಂದಿವೆ. ಅಂದರೆ ಜೀವನದಲ್ಲಿ ಯಾವುದು ಮುಖ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಹುಡುಗ ಶಿಕ್ಷಕರಲ್ಲಿ ಕೇಳ್ತಾನಂತೆ, ನಾನು ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಯಾವುದು ಮುಖ್ಯ ಆಗ್ತದೆ? ಹಣ ಮುಖ್ಯ ಆಗ್ತದ? ಬುದ್ಧಿವಂತಿಕೆ ಮುಖ್ಯ ಆಗ್ತದ? ಅದೃಷ್ಟ ಮುಖ್ಯ ಆಗ್ತದ ಅನ್ನುವಂಥದ್ದನ್ನು ಆಗ ಶಿಕ್ಷಕರು ಹೇಳ್ತಾರಂತೆ, ಇದೆಲ್ಲವೂ ಮುಖ್ಯ, ಆದರೆ ಬಹಳ ಮುಖ್ಯ ಯಾವುದು ಹೇಳಿದರೆ ನಿನ್ನ ಸ್ವಸಾಮರ್ಥ್ಯವನ್ನು ಸರಿಯಾಗಿ ಸರಿಯಾದ ಸಂದರ್ಭದಲ್ಲಿ ನೀನು ಹೇಗೆ ಆತ್ಮವಿಶ್ವಾಸದಿಂದ ಬಳಸ್ಕೊಳ್ತೀ ಅನ್ನುವಂಥದ್ದು. ಬಹುಶಃ ಇವತ್ತು ತರಗತಿಯ ಒಳಗೆ ನಡೆಯುವ ಏನು ಚಟುವಟಿಕೆಗಳಿದ್ದಾವೆ, ಪಠ್ಯಕ್ರಮ ಇರಬಹುದು, ಪರೀಕ್ಷೆ ಇರಬಹುದು, ನೀವು ಗಳಿಸಿರುವ ಅಂಕ ಇರಬಹುದು, ನಿಮಗೆ ಶೈಕ್ಷಣಿಕ ಸಾಧನೆಗೆ ಸಹಾಯ ಮಾಡಿದರೆ, ಶೈಕ್ಷಣಿಕ ಪರೀಕ್ಷೆಗೆ ನಿಮ್ಮನ್ನು ತಯಾರು ಮಾಡಿದರೆ, ತರಗತಿಯ ಹೊರಗೆ ನಡೆಯುವಂಥ ಚಟುವಟಿಕೆಗಳು ಅದ್ಯಾವುದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಸಾಹಿತ್ಯ ಕಾರ್ಯಕ್ರಮ ಇರಬಹುದು, ಕ್ರೀಡೆ ಇರಬಹುದು, NCC ಇರಬಹುದು, ಇಂಥ ಬೇರೆ ಬೇರೆ ಚಟುವಟಿಕೆಗಳಿರಬಹುದು, ನಿಮ್ಮನ್ನು ಜೀವನದ ಪರೀಕ್ಷೆಗೆ ತಯಾರು ಮಾಡ್ತವೆ. ಬಹುಶಃ ಈ ರೀತಿ ತರಗತಿಯ ಒಳಗೆ ಮತ್ತು ಹೊರಗೆ ಏನು ನಿಮ್ಮ ಭಾಗವಹಿಸಿಕೆ ಇರ್ತದೆ, ಚಟುವಟಿಕೆಗಳಿರ್ತವೆ, ಇದನ್ನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಿ ನೀವು ಬಹುಶಃ ಜೀವನದಲ್ಲಿ ಪರೀಕ್ಷೆಯನ್ನು ಪಾಸಾಗಲಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಅದಕ್ಕೆ ಪೂರಕ ಆಗುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ಈಗಾಗಲೇ ಗೌರವಾನ್ವಿತ ಉದ್ಘಾಟಕರು ಹೇಳಿದಾಗೆ ಕೇವಲ ನಮ್ಮ ಪಠ್ಯಕ್ರಮ ಮಾತ್ರ ಅಲ್ಲ, ಇನ್ನಿತರ ನಮ್ಮ ಪ್ಯಾಷನ್ ಅಂತ ಹೇಳ್ತೇವೆ, ನಮಗೆ ಹೃದಯಕ್ಕೆ ಹತ್ತಿರವಾದಂಥ ಏನು ಚಟುವಟಿಕೆ ಇರ್ತದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ನಾವು ಒಳ್ಳೆಯ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅದಕ್ಕೆ ಪೂರಕವಾಗಿ ಹೇಳೋದಾದರೆ ಈಚ್ ಸ್ಟೂಡೆಂಟ್ ಈಸ್ ಪೊಟೆನ್ಷಿಯಲಿ ಟ್ಯಾಲೆಂಟೆಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಕೂಡ ಪ್ರತಿಭೆ ಇದ್ದೇ ಇದೆ. ಆ ಪ್ರತಿಭೆಯನ್ನು ಹೊರತಂದು ಅದನ್ನು ಪ್ರಕಾಶಕ್ಕೆ ತಂದು ಪ್ರವರ್ಧಮಾನಕ್ಕೆ ತರುವಂಥದ್ದು ವಿದ್ಯೆ, ಶಿಕ್ಷಣ. ಅಂತಹ ಶಿಕ್ಷಣ ಬಹುಶಃ ಇಂಥ ಚಟುವಟಿಕೆಯಲ್ಲಿ ಸಿಗ್ತದೆ, ಅದರಲ್ಲಿ ಭಾಗವಹಿಸುವುದು ಮುಖ್ಯ ಆಗ್ತದೆ. ಆ ಭಾಗವಹಿಸುವಿಕೆ ನಿಮ್ಮ ಜೀವನಕ್ಕೆ, ನಿಮ್ಮ ಜೀವನವನ್ನು ಕಾರ್ಯ ಆಗ್ತದೆ ಅಂತ ಹೇಳ್ತಾ, ಒಮ್ಮೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿಶ್ವನಾಥ್ ಅವರಿಗೆ, ಅವರ ತಂಡದವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
1: ಇದುವರೆಗೆ ರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಹಬ್ಬ ಆರೋಹಂ 2026 ಇದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಡಾ ಸತೀಶ್ ಚಂದ್ರ ಎಸ್ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಾತರ ನಮಸ್ಕಾರ ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಪದ್ನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂತ ದೇಶವಾಯೋದ್ಯೋಗ ಅಂತ ನಾತರ ಲವಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಿ
1: ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೂ ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
3: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
4: ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷದ ಪಂಡದ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿತ್ತೆ ಅಂಚ ಸಹಾಯದ ಮಂತ್ರಿ ಮಾತಿರ್ಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ದ ಕೇಳಲಿ.
5: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
6: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
7: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
6: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದೀಗ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳೋಣ. ನಡೆಸಿಕೊಡುವವರು ಶ್ರೀ ರಾಮಕೃಷ್ಣ

ಇದುವರೆಗೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದರ ವತಿಯಿಂದ ನಡೆದ 28ನೇ ವರ್ಷದ ಭಜನಾ ಕಮ್ಮಟದ ಆಯ್ದ ಕೆಲವು ಭಜನೆಗಳನ್ನು ಕೇಳಿದ್ದೀರಿ. ನಡೆಸಿಕೊಟ್ಟವರು ಶ್ರೀ ರಾಮಕೃಷ್ಣ ಕಟ್ಟುಕುಕ್ಕೆ. ಮುಂದೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಆತ್ಮೀಯ ಗ್ರಾಮಸ್ಥರೇ,
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ವೇರಿಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದಸಾಯ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ಲ ಹೇಳಿ

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಇದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆಯ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು ಸರ್.
0: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
1: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
0: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೆ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
1: ಮಣ್ಣು ಪರೀಕ್ಷೆನೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನ ತಿಳ್ಕೊಳ್ಳುವಂತದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದಾವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ. ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
0: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
1: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂತದನ್ನ ನಾವು ತಿಳ್ಕೊಳ್ಳುವಂಥದ್ದು.
0: ಹೌದು.
1: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂತ ಒಂದು ನಿರ್ಧಾರ ಮಾಡಬಹುದು.
0: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿ, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
1: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂತದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂತದ್ದು ಸರ್. ಅಂದ್ರೆ ನಾವು ಸುಮ್ಮನೆ ಒಂದು 1/2 KG ಅಥವಾ 1/2 KG ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದ್ರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವೊಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವೋ ಅದೇ ತರ ಆಳ ಮಾಡಬೇಕು, ಒಂದು ಒಂದೂವರೆ ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ ಆ ಒಂದು ಅಡಿಕೆ ಮರದ್ದು. ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
0: ಸರಿ,
1: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರು ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
0: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
1: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು, ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
0: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದ್ರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
1: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
0: ಉಜ್ರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತಹ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
0: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನ ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನ ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತೆ ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡೀತಾರೆ ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
0: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
1: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
0: ಮತ್ತೊಮ್ಮೆ
1: 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
0: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
2: ಮಾತೆರೆಗಳ ನಮಸ್ಕಾರ. ನಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತೆರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
3: ರೇಡಿಯೋ ನೀನಾದ 90.4 FM ಇದು ಜನಮನದ ನಾದ ತರಂಗ.

4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.